ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 10ನೇ ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ ಮೊದಲ ದಿನ ಮಂಗಳವಾರ. ಈಗ ಸಮಯ 5:58:40. ಸೆಪ್ಟೆಂಬರ್ ತಿಂಗಳ ಮೊದಲನೇ ತಾರೀಕು ಮಂಗಳವಾರದ ಬೆಳಗಿನ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ನಾನು ಚಂದು ಬಾನುಲಿ ಬಂಧು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನ ಬಿಸ್ಕೇಕ್ನಲ್ಲಿ ನಡೆಯುತ್ತಿರುವ ಶಾಂಘೈ ಸಹಕಾರ ಸಂಸ್ಥೆ ಎಸ್ಸಿಒ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ಇದು ಅದ್ಭುತ ಸಾಧನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ತೈಲ ಬೆಲೆ ಏರಿಳಿತ, ಪೂರೈಕೆ ಸರಪಳಿ ಅಡಚಣೆಗಳು ಮತ್ತು ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಈ ಸಾಧನೆಯು ದೇಶದ ಜನರ ಸಾಮೂಹಿಕ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಚಿಪ್ ಉತ್ಪಾದನಾ ಪರಿಸರ ವ್ಯವಸ್ಥೆ ಉತ್ತೇಜಿಸಲು ಕೇಂದ್ರ ಸರ್ಕಾರ ಇಂದು 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಯನ್ನು ಪ್ರಕಟಿಸಿದೆ. ವಿಕಸಿತ ಭಾರತ ಅಟ್ 2047ರ ಗುರಿಯನ್ನು ತಲುಪಲು ಭಾರತದ ಯುವ ಪೀಳಿಗೆಗೆ ಕೌಶಲ್ಯ ತರಬೇತಿ, ಉದ್ಯೋಗ ಸೃಷ್ಟಿ ಮತ್ತು ನೈಪುಣ್ಯತೆಯನ್ನು ಮೇಲ್ದರ್ಜೆಗೇರಿಸುವುದನ್ನು ಪ್ರಮುಖ ಆದ್ಯತೆಯಾಗಿಸಿಕೊಳ್ಳಬೇಕು ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಆಟೋಮೋಟಿವ್ ಕೌಶಲ್ಯ ಅಭಿವೃದ್ದಿ ಮಂಡಳಿಯ ವಾರ್ಷಿಕ ಸಮಾವೇಶ 2026ರಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇದೇ 5ರಂದು ತಾಲೂಕು ಮಟ್ಟದ ಪ್ರಜಾಸೇವೆ ಆಂದೋಲನಾ ಸಭೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಭಾರತ ಮತ್ತು ಕತಾರ್ ನಡುವೆ ಸೌಹಾರ್ದಯುತ ಹಾಗೂ ದೀರ್ಘಕಾಲೀನ ಪಾಲುದಾರಿಕೆ ಇದ್ದು ಇಂಧನ ಸಹಕಾರವೂ ಇದರ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಟ್ಯಾಷ್ಕೆಂಡ್ನ ದೋಸ್ತ್ನಿಕ್ ಕ್ರೀಡಾಂಗಣದಲ್ಲಿ ನಡೆದ ಐಎಫ್ಸಿ 20 ವರ್ಷದೊಳಗಿನವರ ಏಷ್ಯಾ ಕಪ್ 2027ರ ಅರ್ಹತಾ ಪಂದ್ಯದಲ್ಲಿ ಭಾರತ ತಂಡ ಸಿರಿಯಾ ತಂಡವೊಂದು 1-0 ಅಂತರದಿಂದ ಪರಾಭವಗೊಳಿಸಿತು. ಈ ಗೆಲುವಿನೊಂದಿಗೆ ಪಂದ್ಯಾವಳಿಯಲ್ಲಿ ಭಾರತ ತನ್ನ ಅಭಿಯಾನ ಆರಂಭಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಇನ್ನು ಮುಂದೆ 7 ಗಂಟೆವರೆಗೆ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರವನ್ನ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. 11:30 ಕಲಾಭಾರತಿ ಕಾರ್ಯಕ್ರಮ. 12:05 ಕರೆಗೊಂದು ಹಾಡು ಪ್ರಸಾರವಾಗುವುದು. ಇನ್ನು ಮಂಗಳವಾರ ಮಧ್ಯಾಹ್ನ 1:20 2:00 ರಸಪ್ರಶ್ನೆ ಕಾರ್ಯಕ್ರಮ, ಗೇಮ್ ಶೋ, ಕ್ವಿಜ್. ಎಂದಿನಂತೆ 2:15 ಸ್ಪಂದನಾ ಕಾರ್ಯಕ್ರಮ. 2:40 ಚಿತ್ರತಾಣದಲ್ಲಿ ಒಂದೇ ಚಿತ್ರದ ಹಾಡುಗಳು. ಹಿಂದಿ ಕಾರ್ಯಕ್ರಮಗಳಲ್ಲಿ ಸಖಿ ಸಹೇಲಿ ಪ್ರಸಾರವಾಗುವುದು. 4:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ನಮ್ಮ ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 6:05 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಗಾನ ಭಜನಾ.

0: ಎಂದಿನಂತೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ 6:55. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಮಂಗಳವಾರ ರಾತ್ರಿ 8:02 ನಿಮ್ಮ ಆಯ್ಕೆ. ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳಬಹುದು. 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ಈ ದಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಪ್ರಸಾರವಾಗುತ್ತವೆ.
1: ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿದಿರಿ. ಬೆಳಗಿನ 6:07:55 ಸಮಯ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇದೀಗ ಆರಂಭ. ಕಾರ್ಯಕ್ರಮದ ಮೊದಲಲ್ಲಿ ಜಯಶ್ರೀ ಅರವಿಂದ್ ಅವರು ಗೀತೆಯನ್ನು ರಚಿಸಿ ಸಂಗೀತ ಸಂಯೋಜನೆ ಮಾಡಿರುವ ಹಾಡು ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿದೆ. ನಂತರ ಆರ್ ಎನ್ ಜಯಗೋಪಾಲ್ ವಿರಚಿತ ಈ ಭಕ್ತಿಗೀತೆ ಎಲ್ ಕೃಷ್ಣನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಬಿ ಕೆ ಸುಮಿತ್ರಾ ಅವರು ಹಾಡಿದ್ದಾರೆ.

ಹಂಸಲೇಖ ಅವರು ಬರೆದ ಭಕ್ತಿಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ಎಚ್ ಹನುಮಂತಾಚಾರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಸಮಯ 6:21 ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಸಾಗ್ತಾ ಇದೆ. ಲಡ್ಡಯ್ಯ ಅವರು ಬರೆದಿರುವ ಭಕ್ತಿಗೀತೆ, ಎಚ್ ಕೆ ನಾರಾಯಣ ಅವರ ಸಂಗೀತ ಸಂಯೋಜನೆಯಲ್ಲಿ ನಂದಿತಾ ಎಸ್ ಅವರ ಧ್ವನಿ ಇರುವ ಈ ಭಕ್ತಿಯ ಹಾಡು.

0: ಪುರಂದರದಾಸರ ಭಕ್ತಿಗೀತೆ ಕಾಗದ ಬಂದಿದೆ ಕಮಲನಾಭನದು, ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ಕೇಳಿದ್ರೆ. ಈಗೀಗ ಕಾಗದಗಳು ಬರ್ತಾ ಇಲ್ಲ, ಹಿಂದೆಲ್ಲ ನರಮನುಷ್ಯ ಮಾತ್ರ ಅಲ್ಲ ದೇವಾನುದೇವತೆಗಳು ಕೂಡ ಕಾಗದ ಬರೀತಾ ಇದ್ರು ಅಂತ ಇಂಥ ಭಕ್ತಿ ರಚನೆಗಳಿಂದ ನಮಗೆ ಗೊತ್ತಾಗುತ್ತೆ. ತೀರಾ ಇತ್ತೀಚೆಗೆ ಒಂದು 20-25 ವರ್ಷಗಳ ಹಿಂದೆ ಕೂಡ ಪತ್ರಗಳು ಬರ್ತಾ ಇದ್ವು, ಈಗಲೂ ಕೂಡ ಅಲ್ಲೊಂದು ಇಲ್ಲೊಂದು ಬರ್ತಾ ಇರಬಹುದು. ಶುಭ ಅಶುಭ, ಕುಶಲೋಪರಿ, ಪ್ರೀತಿ ಪ್ರೇಮ ಏನೇ ಇದ್ರೂ ಕೂಡ ಎಲ್ಲಕ್ಕೂ ಪತ್ರವೇ ಆಧಾರವಾಗಿತ್ತು. ಈಗ ಆಧುನಿಕ ಉಪಕರಣಗಳಿಂದಾಗಿ ಪತ್ರ ಬರೆಯುವ ಸಂಸ್ಕೃತಿ ಕಣ್ಮರೆ ಆಗ್ತಾ ಇದೆ. ಹೀಗೆ ಪತ್ರ ಬರೆಯುವ ಪದ್ಧತಿಯನ್ನು ಉಳಿಸ್ಕೊಳ್ಬೇಕು ಅಂತಲೇ ಪ್ರತಿ ವರ್ಷ ಸೆಪ್ಟೆಂಬರ್ 1 ವರ್ಲ್ಡ್ ಲೆಟರ್ ರೈಟಿಂಗ್ ಡೇ, ಪತ್ರ ಬರೆಯುವ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಎಲ್ಲರ ಕೈಯಲ್ಲಿರುವ ಮೊಬೈಲನ್ನು ಕೆಳಗಡೆ ಇಟ್ಟು ಪತ್ರ ಬರೆಯಿರಿ ಅನ್ನುವ ಸಂದೇಶದ ಜೊತೆಗೆ ಪತ್ರ ಬರೆಯುವ ದಿನದ ಆಚರಣೆ, ಹೌದು ಸೆಪ್ಟೆಂಬರ್ 1 ವರ್ಲ್ಡ್ ಲೆಟರ್ ರೈಟಿಂಗ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ.
1: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು, ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದ.

1:45 ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಮುಂದೆ ಕೇಳೋಣ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳು. ಶಿವಭಕ್ತ ಮಾರ್ಕಂಡೇಯ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಚಿವುದೇ ಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ

ಕವಹಾಡುತ್ತಿರುವಳು ಉಷೆಯು ಪೂರ್ವದಲ್ಲಿ ಪಾದ ಪೂಜೆಗೆ ಕಾಯುತ್ತಿರುವರು

ಹೌದು, ಪತ್ರಗಳು ಬರೆಯೋದು ಅಥವಾ ಅಕ್ಷರಗಳನ್ನು ಓದುವುದು ಅಂದರೆ ಅಕ್ಷರ ಅಂದರೆ ಮನದ ಮಾತಿಗೆ ಅಕ್ಷರ ರೂಪವನ್ನು ನೀಡೋದು, ನಮ್ಮ ಆಳವಾದ ಭಾವನೆ ಆಲೋಚನೆಗಳಿಗೆ ಬರವಣಿಗೆಯ ಮೂಲಕ ಜೀವ ತುಂಬೋದು. ಬರವಣಿಗೆ, ಪತ್ರಗಳು ಮೌನಕ್ಕೆ ಮಾತಾಗುತ್ತವೆ. ಮನಸ್ಸಿನಲ್ಲಿ ಕೊರೆಯುವ ಅದೆಷ್ಟೋ ನುಡಿಗಳಿಗೆ ಅಕ್ಷರಗಳು ಸುಂದರವಾದ ರೂಪವನ್ನು ಕೊಡುತ್ತವೆ. ಕಥೆ, ಕವನ, ದಿನಚರಿಯ ಬರೀತಾ ಬರೀತಾ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೊರಗೆ ಹಾಕಬಹುದು, ಒಂದು ಸೃಜನಶೀಲತೆಯನ್ನು ರೂಢಿಸಿಕೊಳ್ಳಬಹುದು. ಅಕ್ಷರ ರೂಪ ಕೇಳಿದ ಮಾತುಗಳು ಯಾವತ್ತಿಗೂ ಶಾಶ್ವತವಾಗಿ ಉಳಿಯುತ್ತವೆ. ಹಾಗಾಗಿಯೇ ಸೆಪ್ಟೆಂಬರ್ 1 ಪತ್ರ ಬರೆಯುವ ದಿನ ಅಂಥೇಳಿ ಆಚರಣೆ ಮಾಡಲಾಗ್ತಾ ಇದೆ. ನಾದೋಪಾಸನೆಯಲ್ಲಿ ಇನ್ನೀಗ ಕೇಳೋಣ ಇಂದ್ರನ ಗೆದ್ದ ನರೇಂದ್ರ ಚಿತ್ರದಿಂದ ಆಯ್ದ ಹಾಡು. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ, ರಾಜೇಶ್ ಕೃಷ್ಣನ್, ಚಂದ್ರಿಕಾ ಗುರುರಾಜ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ.

ಸೆಪ್ಟೆಂಬರ್ 1 ಪತ್ರ ಬರೆಯುವ ದಿನ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ವಿದ್ಯೆಗೆ ಮಹತ್ವವನ್ನು ನೀಡಿದಂಥ ಹಿರಿಮೆ ನಮ್ಮದು. ಓದು ಬರಹ ಅಂದರೆ ನಮಗೆ ಸರಸ್ವತಿ. ಓದಿದ್ದು ತಲೆಯಲ್ಲಿ ನೆನಪಿನಲ್ಲಿ ಉಳಿಬೇಕು ಅಂದರೆ ಬರೆದು ಬರೆದು ಅಭ್ಯಾಸ ಮಾಡಬೇಕು ಅಂತ ನಮಗೆಲ್ಲ ಶಾಲೆಯಲ್ಲಿ 5 ಸಲ 10 ಸಲ ಬರೆಯೋದಕ್ಕೆ ಹೇಳ್ತಾ ಇದ್ರು. ಕಾಪಿ ರೈಟಿಂಗ್ ಅಂತೂ ಪಕ್ಕಾ ಮಾಡಲೇಬೇಕಾಗಿತ್ತು. ಅಂದರೆ ವಿದ್ಯಾವಂತರು ಮಾತ್ರ, ಹಿಂದೆಲ್ಲ ವಿದ್ಯಾವಂತರು ಮಾತ್ರ ಪತ್ರ ಬರೆಯುವ, ಪತ್ರ ಓದುವ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಈಗೀಗ ಏನಾಗಿದೆ, ಕ್ಲಾಸ್ ರೂಮ್ಸ್ನಲ್ಲಿ ಕೀಬೋರ್ಡ್, ಟಚ್ ಸ್ಕ್ರೀನ್ ಇವೆಲ್ಲ ಜಾಸ್ತಿ, ಮತ್ತು ದಿನನಿತ್ಯದ ಬದುಕಿನಲ್ಲಿ ಇಮೋಜಿ, ಸ್ನ್ಯಾಪ್ಚಾಟ್, ವಾಯ್ಸ್ ಮೇಲ್ಗಳೇ ಜಾಸ್ತಿ ಆಗ್ತಾ ಆಗ್ತಾ ಸಾಕಷ್ಟು ಬದಲಾವಣೆಯಿಂದಾಗಿ ಬರವಣಿಗೆ ಮರೆಯಾಗ್ತಾ ಇದೆ. ಈ ಒಂದು ಬರವಣಿಗೆಯ ಮಹತ್ವ ಈಗೀಗ ಕಡಿಮೆ ಆಗ್ತಾ ಇರೋದ್ರಿಂದನೇ ಪತ್ರಗಳಿಗೆ ಮತ್ತೆ ಮಹತ್ವವನ್ನು ತಂದುಕೊಡಬೇಕು ಅಂತಾನೆ ಈ ದಿನದ ಆಚರಣೆ. ಪತ್ರಗಳಿಗೆ ಅಷ್ಟು ಮಹತ್ವ ಇರೋದ್ರಿಂದನೇ ತಾನೇ ಈಗೀಗಂತೂ ಎಷ್ಟೋ ಸಲ ಅಪ್ಪ ಯಾವುದೋ ಒಂದು ವರ್ಷದಲ್ಲಿ ಬರೆದಿಟ್ಟಂತಹ ದಿನಸಿ ಚೀಟಿ ಇರಬಹುದು, ಯಾವುದೋ ಒಂದು ಪತ್ರ, ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾನೇ ಇರುತ್ತೆ. ಅಂದರೆ ಬರವಣಿಗೆ ಅನ್ನೋದು ಪದಗಳಲ್ಲಿ ಇರೋದಂಥ ಮಾತ್ರ ಅಲ್ಲ, ಬರವಣಿಗೆ ಅಂದರೆ ಅದೊಂದು ಭಾವನೆಗಳು, ಒಂದು ಪಾತ್ರ, ದೂರ ಆಗ್ತಾ ಇರುವ ಈ ಒಂದು ಅಂತರಗಳ ಯಾಂತ್ರಿಕತೆ ಹೆಚ್ಚಾದಷ್ಟು ಭಾವನೆಗಳು ಬತ್ತಿ ಹೋಗುತ್ತವೆ. ಹಾಗಾಗಿ ಮಾತಿಗೆ ಅಕ್ಷರ ರೂಪಗಳನ್ನು ಕೊಡಬೇಕು, ಮೌಖಿಕ ಅನುಭವಗಳನ್ನು ಬರವಣಿಗೆಯ ಮೂಲಕ ಲಿಖಿತ ರೂಪಕ್ಕೆ ತರೋದಕ್ಕೆ ಸಾಧ್ಯ ಇದೆ. ನಾವು ಆಡುವಂಥ ಮಾತುಗಳು ಗಾಳಿಯಲ್ಲಿ ಮಾಯ ಆಗಬಹುದು, ಆದರೆ ಆ ಮಾತುಗಳಿಗೆ ಅಕ್ಷರ ರೂಪ ಕೊಟ್ಟರೆ ಶಾಶ್ವತವಾಗಿ ನಮ್ಮ ಜೊತೆಗೆ ಉಳಿಯುತ್ತವೆ. ಮನಸ್ಸಿನಲ್ಲಿರುವಂಥ ಆಳವಾದ ಭಾವನೆ, ನೋವು, ನಲಿವುಗಳಿಗೆ ಅಕ್ಷರಗಳು ಉಸಿರು ಕೊಡುತ್ತವೆ. ಜನರ ಬದುಕಿನ ಕಥೆಗಳು, ಜಾನಪದ ತತ್ವ, ಹೀಗೆ ಬೇಕಾದಷ್ಟು ವಿಚಾರಗಳನ್ನು ನಾವು ಬರಹದ ರೂಪದಲ್ಲಿ ಇಳಿಸಿದ ಅದು ಶಾಶ್ವತವಾಗಿ ನಮ್ಮ ಬದುಕಿನಲ್ಲಿ ಇರುತ್ತೆ. 6:44:44 ನೀವು ಕೇಳ್ತಾ ಇರೋದು ವಿವಿಧ ಭಾರತಿ 102.9 FM ನಾದೋಪಾಸನೆ. ಭಕ್ತಿಗೀತೆಗಳ ಈ ಪ್ರಸಾರದಲ್ಲಿ ನಾದ ಸುರಭಿ ಚಿತ್ರದ ಒಂದು ಹಾಡು, ರಾಜಮಣಿಯವರ ಸಂಗೀತ ಇದೆ, ಪುರಂದರದಾಸರ ಈ ರಚನೆಗೆ ಧ್ವನಿಯಾಗಿದ್ದಾರೆ ಪುತ್ತೂರು ನರಸಿಂಹ ನಾಯ್ಕ.

ಪತ್ರನೇ ಇರಲಿ, ಪಾಠನೇ ಇರಲಿ, ದಿನಸಿ ಚೀಟಿನೇ ಇರಲಿ, ಏನೇ ಇರಲಿ, ಕೈ ಬರಹ, ಈ ಬರವಣಿಗೆಯ ಒಂದು ಮಹತ್ವವನ್ನು ನಾವು ಕೈ ಬಿಡ್ತಾ ಇರೋದ್ರಿಂದ, ಅಂದರೆ ಬರವಣಿಗೆನ ರೂಢಿ ಮಾಡ್ಕೊಳ್ಳದೆ ಅದನ್ನು ಮುಂದುವರಿಸದೆ ಇರೋದ್ರಿಂದ ಬರವಣಿಗೆ ನಶಿಸಿ ಹೋಗುತ್ತೆ. ಈಗಿನ ಡಿಜಿಟಲ್ ಸಾಧನಗಳ ಉಪಕರಣಗಳ ಅವಲಂಬನೆಯಿಂದಾಗಿ ಕೈ ಬರಹ ಅನ್ನೋದು ಮರೆತು ಹೋಗುತ್ತೆ. ಅದರಿಂದ ಒಂದಷ್ಟು ದೀರ್ಘಕಾಲದ ಪರಿಣಾಮಗಳು ಕೂಡ ಆಗಬಹುದು ಅಂತ ಆ ಕ್ಷೇತ್ರದ ತಜ್ಞರು ಹೇಳ್ತಾರೆ. ಅಂದರೆ ಬರಹಗಳನ್ನು ಮರೆತು ಹೋದರೆ ಸ್ಮರಣಶಕ್ತಿ ಮತ್ತು ಏಕಾಗ್ರತೆಗೆ ಒಂದು ರೀತಿ ಪರಿಣಾಮ ಆಗುತ್ತೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರಲ್ಲೂ ಕೂಡ ಬರವಣಿಗೆಯ ಕೆಲಸ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಕೀಪ್ಯಾಡ್ಗಳನ್ನು ಬಳಸ್ತಾ ಇರೋದ್ರಿಂದ ಈ ಒಂದು ಬರೆಯುವಂಥ ಅಭ್ಯಾಸ ತಪ್ಪಿ ಹೋಗ್ತಾ ಇದೆ. ಹಾಗಾಗಿ ಏನಂದರೆ ಈಗಿನ ಒಂದು ಲ್ಯಾಪ್ಟಾಪ್ಗಳು, ಮೊಬೈಲ್ಗಳಿಂದಾಗಿ ಎಲ್ಲವೂ ಕೂಡ ನಡೀತಾ ಇರೋದ್ರಿಂದ ಒಂದು ರೀತಿ ಪರಿಕಲ್ಪನೆಯ ಕೆಲಸ ಆಗ್ತಾ ಇಲ್ಲ ವಿದ್ಯಾರ್ಥಿಗಳಲ್ಲಿ ಅಂತ ಹೇಳ್ತಾರೆ. ಕೈ ಬರಹ ಬರವಣಿಗೆಯಿಂದಾಗಿ ಮೆದುಳು ವಿಭಿನ್ನವಾಗಿ ತೊಡಗಿಸ್ಕೊಳ್ಳೋದನ್ನು ಕೂಡ ನಿಲ್ಲಿಸಿಬಿಡುತ್ತೆ. ಈ ಸ್ನ್ಯಾಪ್ಚಾಟ್ ಮತ್ತು ವಾಟ್ಸಪ್ನಿಂದ ಜೆನ್ಸಿಗಳು ಕೀಪ್ಯಾಡ್ನಲ್ಲೇ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲೂ ಕೂಡ ಬರೆಯುವಂಥ ವಿಚಾರನೇ ಇಲ್ಲ. ಪತ್ರಗಳ ಮೂಲಕ ಸಂವಹನ ನಡೀತಾ ಇತ್ತು, ಈಗೇನಾಗಿದೆ ಇಮೋಜಿಗಳು, ವಾಯ್ಸ್ ಮೇಲ್ಗಳಿಂದಾಗಿ ಪತ್ರದ ಮಹತ್ವ, ಕೈ ಬರಹ ಕೂಡ ಕಡಿಮೆ ಆಗಿದೆ. ಹಾಗಾಗಿ ಈ ಒಂದು ಬರವಣಿಗೆ ಅನ್ನುವಂಥದ್ದು ಬರೀ ಪದಗಳ ಬಗ್ಗೆ ಮಾತ್ರ ಅಲ್ಲ, ಒಂದು ಯಾಂತ್ರಿಕತೆಯನ್ನು, ಯಂತ್ರಗಳು ಜಾಸ್ತಿ ಆದಷ್ಟು ಭಾವನೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾ, ಕೈ ಬರಹಕ್ಕೆ 5000 ವರ್ಷಗಳ ಒಂದು ಇತಿಹಾಸ ಇದೆ. ಮೊದಲೆಲ್ಲ ಎಷ್ಟೇ ವಿಷಯ ಇದ್ದರೂ ಕೂಡ ನಾವು ಬಹಳಷ್ಟು ವಿಷಯಗಳನ್ನು ನೆನಪಿನಲ್ಲಿಟ್ಕೊಳ್ತಾ ಇದ್ವಿ. ಅದು ಮಗ್ಗಿಯಾಗಿರ್ಬೋದು, ಕಾಗುಣಿತ ಆಗಿರ್ಬೋದು, ಪದ್ಯಗಳು, ಪ್ರಶ್ನೆಗಳು, ಉತ್ತರ ಎಲ್ಲವನ್ನು ಕೂಡ ಬಾಯ್ಪಾಠ ಅಥವಾ ಬರೆದು ಬರೆದು ಬರೆದು ಗಳಿಸಿದಂಥ ಸಂಪತ್ತು ವಿದ್ಯೆ ಅಂತ ಅಂದ್ಕೊಳ್ತಾ ಇದ್ವಿ. ಹಾಗಾಗಿ ಒಬ್ಬರು ಕ್ಯಾಲಿಗ್ರಫಿ ತಜ್ಞ ಬರ್ನಾರ್ಡ್ ಮೈಸ್ನರ್ ಅಂತ ಹೇಳಿ ಅವ್ರು ಹೇಳ್ತಾರೆ, ಈ ಒಂದು ಬರವಣಿಗೆಯನ್ನು ನಾವು ಮರೆತು ಹೋದರೆ ಮಾನವೀಯತೆ ಮತ್ತು ವ್ಯತ್ಯಾಸದ ಒಂದು ದೊಡ್ಡ ನಷ್ಟವನ್ನು ನಾವು ಅನುಭವಿಸ್ತೇವೆ. ಪದಗಳು ಬರೀ ಪದಗಳ ಮಾತ್ರ ಅಲ್ಲ, ಅದು ಭಾವನೆ, ಒಂದು ಪಾತ್ರವಾಗಿ, ಭಾವನೆಗಳ ವಿನಿಮಯವಾಗಿ ಕೂಡ ಕೆಲಸ ಮಾಡ್ತಾ ಇದ್ವು ಪತ್ರಗಳು ಮತ್ತು ಬರವಣಿಗೆ. ಇಂಥ ಒಂದು ಸಂಸ್ಕೃತಿಯನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ ಅಂತ ಅವ್ರು ಹೇಳ್ತಾರೆ.

ಪತ್ರ ಬರೆಯೋದು ಅಂದ್ರೆ ಮನಸ್ಸಿನ ಎಲ್ಲ ಭಾವನೆಗಳನ್ನ ಮತ್ತೊಬ್ಬರಿಗೆ ತಲುಪಿಸೋದು. ಹೇಳೋದು ಗುರುಗಳ ಉಪದೇಶ ಇರ್ತಾ ಇತ್ತು, ಅಪ್ಪ ಅಮ್ಮನ ಆಜ್ಞೆ ಇರ್ತಾ ಇತ್ತು, ಗೆಳೆಯರ ಆಗಮನ, ಸ್ನೇಹದ ಸಲಿಗೆ, ಊರಲ್ಲಿ ಏನೇನಾಯ್ತು ಏನಿಲ್ಲ, ಕೆಲಸ ಸಿಕ್ಕಿದ್ದು, ಮನೆ ಕಟ್ಟಿದ್ದು, ಗೃಹ ಪ್ರವೇಶ, ಮದುವೆ, ಮಕ್ಕಳು, ಇಂತಹ ಹಲವಾರು ವಿಚಾರಗಳ ವಿನಿಮಯ ಪತ್ರಗಳಲ್ಲಿ ಆಗ್ತಾ ಇತ್ತು. ಇಂತಹ ಎಲ್ಲ ಅಭ್ಯಾಸಗಳು ಕೂಡ ಮುಂದುವರಿತಾ ಹೋಗ್ಲಿ ಅನ್ನೋದೇ ವಿಶ್ವ ಪತ್ರ ಬರೆಯುವ ದಿನದ ಆಚರಣೆಯ ಹಿಂದಿರುವ ಉದ್ದೇಶ.

ಮಣ್ಣಿನ ಮಗ ಚಿತ್ರಕ್ಕಾಗಿ ಗೀತಾ ಪ್ರಿಯ ಅವರು ಬರೆದ ಗೀತೆ. ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಕೇಳಿ ಬಂತು. ನಾದೋಪಾಸನೆಯ ಭಕ್ತಿ ಗೀತೆಗಳ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7 ಗಂಟೆ. ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆಯ ಕುರಿತು ಒಪ್ಪಂದ ವಿನಿಮಯ ಸುಗಮಗೊಳಿಸಲು ನಾಲ್ಕನೇ ಇಂಡೋ ಜರ್ಮನ್ ಪರಿಸರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹಾಗೂ ಜರ್ಮನ್ ಪರಿಸರ ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೇಡರ್ ಸಭೆಯ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ದುರ್ಬಳಕೆಯಾದ 187 ಕೋಟಿ ರೂಪಾಯಿ ಹಣವನ್ನು ಮರಳಿ ಜಮೆ ಮಾಡುವಂತೆ ಆಗ್ರಹಿಸಿ ಇಂದಿನಿಂದ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಂಡಿದೆ. ಸುಮಾರು 175 ಕಿಲೋಮೀಟರ್ ಪಾದಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ. ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟೆಯಿಂದ ಇಂದು ಕಾವೇರಿ ಜಲಾನಯನ ಪ್ರದೇಶಕ್ಕೆ ನೀರಾವರಿಗಾಗಿ ಅಲ್ಲಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಔಪಚಾರಿಕವಾಗಿ ಜಲಾಶಯಗಳ ಸ್ಲೂಸ್ ಗೇಟ್ ತೆರೆಯುವ ಮೂಲಕ ನೀರು ಬಿಡುಗಡೆ ಮಾಡಲಿದ್ದಾರೆ. ಕರಾವಳಿ ಕರ್ನಾಟಕ ಅಭಿವೃದ್ಧಿಗೆ ವಿಶೇಷ ವ್ಯವಸ್ಥೆ ರೂಪಿಸುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸೆಪ್ಟೆಂಬರ್ 18 ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಿಗದಿಯಾಗಿದ್ದು, ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಪ್ರಸ್ತಾವನೆಗಳಿಗೆ ಆದ್ಯತೆ ನೀಡಲಾಗುತ್ತದೆ ಎಂದು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ.

ಜನಸಾಮಾನ್ಯರ ಕುಂದುಕೊರತೆ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಸಕಾಲದಲ್ಲಿ ಸೂಕ್ತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರಜಾಸೇವೆ ಇಲಾಖೆ ಸ್ಥಾಪಿಸಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಇದೇ 5ರಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಸೋನ್ ನದಿ ನೀರು ಹಂಚಿಕೆ ಕುರಿತು ಬಿಹಾರ ಮತ್ತು ಜಾರ್ಖಂಡ್ ನಡುವೆ ತಿಳಿವಳಿಕೆ ಒಡಂಬಡಿಕೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್, ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ, ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಪ್ರಸಕ್ತ ಸಾಲಿನ ಕಾಯಂ ವಾಸಿಸುತ್ತಿರುವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಇದೇ 17 ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನ. ಅರ್ಜಿಯನ್ನು ನಿಗಮದ ವೆಬ್ಸೈಟ್ kmdconline.karnataka.gov.in ಮೂಲಕ ಸಲ್ಲಿಸಬೇಕು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಕೇಳಿರಿ ಕೇಳಿರಿ, ಮಕ್ಕಳೇ ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು ಕ್ಯೂ ಆರ್ ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
1: RBI ಹೇಳುತ್ತೆ, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
2: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
3: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು ಆದರ್ಶಗಳನ್ನು ಕಲಿಸುತ್ತದೆ.
2: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಸಮಯ 7:05, ಇನ್ನೀಗ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
6: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್, ಶೀಲವಂತ್. ಮುಖ್ಯಾಂಶಗಳು: ರಾಷ್ಟ್ರೀಯ ಏಕತಾ ಪರ್ವ, ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ, ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರೆಷೆ, ವಿನೂತನ ಆಟ ಪಾಠದ ಕೋಣೆ, ನಶೆಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8 41ನೇ ರಾಷ್ಟ್ರೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಈಗ ವಾರ್ತೆಗಳ ವಿವರ. ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಐಕ್ಯತೆಯನ್ನು ಸಾರುವ ವಲಯ ಮಟ್ಟದ ರಾಷ್ಟೀಯ ಏಕತಾ ಪರ್ವ 2026 ಏಕ್ ಭಾರತ್ ಶ್ರೇಷ್ಠ ಭಾರತ್ ಹಾಗೂ ಕಲಾ ಉತ್ಸವಕ್ಕೆ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದ ಸಭಾಂಗಣದಲ್ಲಿ ಚಾಲನೆ ದೊರೆತಿದೆ. ಚೆನ್ನೈ, ಎರ್ನಾಕುಲಂ, ಹೈದರಾಬಾದ್, ಭುವನೇಶ್ವರ ಹಾಗೂ ಬೆಂಗಳೂರು ವಲಯಗಳ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಸಮ್ಮಿಲನಗೊಂಡರು. ಬೆಂಗಳೂರು ವಲಯದ ಉಪ ಆಯುಕ್ತ ಶೇಖ್ ತಾಜುದ್ದೀನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಂಶುಪಾಲ ಲೋಕೇಶ್ ಬಿಹಾರಿ ಶರ್ಮಾ ಮಾತನಾಡಿ, ವೈವಿಧ್ಯತೆಯಲ್ಲಿ ಏಕತೆಯೇ ಭಾರತದ ಜೀವನಾಡಿ ಎಂದರು. ಬೆಂಗಳೂರಿನ ರಾಷ್ಟೀಯ ಮನೋ

0: ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ತಮ್ಮ ಸಿಬ್ಬಂದಿಯ ಪುಟ್ಟ ಮಕ್ಕಳಿಗಾಗಿ ಕೃಷಿ ಆಟ ಪಾಠ ಎಂಬ ವಿನೂತನ ಕೋಣೆ ರೂಪಿಸಿದೆ. ಚಿಕ್ಕ ಮಕ್ಕಳ ಪೋಷಣೆ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸೂಕ್ತ ವಾತಾವರಣ, ಸುಸ್ಥಿರ ಪರಿಸರ ಸೃಷ್ಟಿಸಲು ಮಗು ಕೇಂದ್ರಿತ ವಿಧಾನದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಸಂವೇದನಾಶೀಲ ಅನುಭವಗಳ ತತ್ವ ಆಧರಿಸಿ ಮಕ್ಕಳಿಗೆ ಆಟವಾಡಲು, ಅನ್ವೇಷಿಸಲು, ಕಲಿಯಲು, ವಿಶ್ರಾಂತಿ ಪಡೆಯಲು ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಲು ಮಕ್ಕಳ ಮನೆ ಅವಕಾಶ ಒದಗಿಸುತ್ತದೆ. ಮಕ್ಕಳ ಭಾವನಾತ್ಮಕ ಯೋಗಕ್ಷೇಮ ಮತ್ತು ಆಜೀವ ಮಾನಸಿಕ ಆರೋಗ್ಯವನ್ನು ರೂಪಿಸುವಲ್ಲಿ ಬಾಲ್ಯದ ಪರಿಸರಗಳ ಮಹತ್ವವನ್ನು ಈ ಪ್ರಯೋಗ ಎತ್ತಿ ತೋರಿಸುತ್ತದೆ. ಕಾರ್ಯನಿರತ ಪೋಷಕರಿಗೆ ಮಗು ಆರೈಕೆ ಮನೆ ಮೂಲಕ ಬೆಂಬಲ, ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮಕ್ಕೆ ಕೊಡುಗೆ, ಮಕ್ಕಳ ಕೇಂದ್ರಿತ ಆರೈಕೆ ಸ್ಥಳಗಳನ್ನು ಸಾರ್ವಜನಿಕ ಸಂಸ್ಥೆಗಳು ಹೇಗೆ ರಚಿಸಬಹುದು ಎಂಬುದನ್ನು ನಿಮ್ಹಾನ್ಸ್ ಕ್ರೆಷೆ ಪ್ರದರ್ಶಿಸುವ ಗುರಿ ಹೊಂದಿದೆ. ಶಿಕ್ಷಣ ಪಡೆಯುವುದು ಪ್ರತಿಯೊಂದು ಮಗುವಿನ ಹಕ್ಕು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ದುಮ್ಮ ಗ್ರಾಮದ ಶಾಲೆ ಬಿಟ್ಟಿದ್ದ ಬಾಲಕಿಯೊಬ್ಬಳು ಹೊಸನಗರದ ಪ್ರಧಾನ ನ್ಯಾಯಾಧೀಶ ಮಾರುತಿ ಶಿಂಧೆ ಹಾಗೂ ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ಕೆಜಿ ಗಾಯತ್ರಿ ಅವರ ಪ್ರಯತ್ನದಿಂದ ಮರಳಿ ಶಾಲೆಯ ಮೆಟ್ಟಿಲು ಹತ್ತಿದ್ದಾಳೆ. ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿದ ನ್ಯಾಯಾಧೀಶರು ಬಾಲಕಿ ಹಾಗೂ ಕುಟುಂಬದ ಮನವೊಲಿಸಿ ಮರಳಿ ಶಾಲೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಖಿಲ ಭಾರತ ರಕ್ಷಣಾ ಹಾಗೂ ಪುನರ್ವಸತಿ ಅಭಿಯಾನದ ಅಂಗವಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಐವರು ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ತುರ್ತು ಕಾರ್ಯಪಡೆ ಪತ್ತೆ ಹಚ್ಚಿದೆ. ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ತುರ್ತು ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ರಕ್ಷಿಸಲ್ಪಟ್ಟ ಕಾರ್ಮಿಕರನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ನೀಡಲಾಗಿದೆ. ಉದ್ದಿಮೆಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಈ ತಿಂಗಳ 8ನೇ ತಾರೀಖಿನವರೆಗೆ ಆಚರಿಸಲಾಗುತ್ತಿದೆ. ನೇತ್ರದಾನದ ಮಹತ್ವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ಹಿರಿಯ ನೇತ್ರತಜ್ಞ ಡಾ ಕೃಷ್ಣ ಪ್ರಸಾದ್.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು ಅಂಗಾಂಗ ಹಾಗೂ ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಕಳೆದ 22ನೇ ತಾರೀಕಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. 14 ದಿನಗಳ ರಾಷ್ಟ್ರವ್ಯಾಪ್ತಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. 1985ರಿಂದ ರಾಷ್ಟೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶದಾದ್ಯಂತ ಆಯೋಜಿಸುತ್ತಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಶೆ ಮುಕ್ತ ಕರ್ನಾಟಕ ಪ್ರಕಲ್ಪದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನವನ್ನು ಪರಿಣಾಮಕಾರಿಯಾಗಿ ಮಾದಕ ವಸ್ತುಗಳ ಜಾಲವನ್ನು ನಿರ್ಮೂಲಿಸಲು ಬಳಸುವಂತೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಗೃಹ ಸಚಿವರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೊಲೀಸ್ ಸಿಬ್ಬಂದಿಯ ದೈಹಿಕ ಹಾಗೂ ಮನೋ ಆರೋಗ್ಯ ಸುದೃಢತೆಗೆ ಪ್ರತ್ಯೇಕ ಯೋಜನೆ ರೂಪಿಸುವುದಾಗಿ ತಿಳಿಸಿದ ಸಚಿವರು, ಪೊಲೀಸ್ ಸಿಬ್ಬಂದಿಯ ಮಕ್ಕಳ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಅಗತ್ಯ ತರಬೇತಿ ನೀಡಲಾಗುವುದು ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ತೆಂಬಾ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಸಂಚಾರಿ ಹುಲಿ ಕಾಣಿಸಿಕೊಂಡಿದ್ದು

0: ಅಚ್ಚರಿ ತಂದಿದೆ. 1950ರ ದಶಕದಲ್ಲಿ ತುಂಗಭದ್ರಾ ಅಣೆಕಟ್ಟೆ ನಿರ್ಮಾಣಗೊಂಡ ಬಳಿಕ ಆಂಧ್ರಪ್ರದೇಶದ ಶ್ರೀಶೈಲಂ ಹಾಗೂ ಶಿವಮೊಗ್ಗವನ್ನು ಸಂಪರ್ಕಿಸುವ ಪಶ್ಚಿಮ ಘಟ್ಟದ ಹುಲಿ ಕಾರಿಡಾರ್ ಮುಳುಗಡೆಯಾಗಿ ಕಡಿತಗೊಂಡಿತು. ಬಳ್ಳಾರಿ ಜಿಲ್ಲೆ ಸಂಡೂರು ಹಾಗೂ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಹುಲಿ ಸಂತತಿ ಅಪಾರ ಪ್ರಮಾಣದಲ್ಲಿತ್ತು ಎನ್ನುತ್ತಾರೆ ಘೋರ್ಪಡೆ ರಾಜವಂಶಸ್ಥ ಹಾಗೂ ವನ್ಯಜೀವಿ ಸಂರಕ್ಷಣಾ ಪ್ರತಿಷ್ಠಾನದ ಸಂಸ್ಥಾಪಕ ಇಂದ್ರಜಿತ್ ಘೋರ್ಪಡೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಹೊಳೆಮತ್ತಿ ನೇಚರ್ ಕಾನ್ಸರ್ವೇಷನ್ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಖ್ಯಾತ ವನ್ಯಜೀವಿ ತಜ್ಞ ಡಾ ಸಂಜಯ್ ಗುಬ್ಬಿ.
1: ಗಂಗಾವತಿ ಪ್ರದೇಶದಲ್ಲಿ ಹುಲಿ ಕಂಡು ಬಂದಿರುವುದು ಸಂತಸದ ವಿಚಾರ. ಆದರೆ ನನ್ನ ದೃಷ್ಟಿಕೋನದಲ್ಲಿ ಈ ಹುಲಿ ಈ ಭಾಗದಲ್ಲಿ ಹೆಚ್ಚು ದಿನ ಉಳಿಯುವುದಿಲ್ಲ. ಬಹುಶಃ ನಾಗರಹೊಳೆ, ಬಂಡೀಪುರ, ಭದ್ರಾ ಇತರೆ ಪ್ರದೇಶಗಳಿಂದ ಇದು ಇನ್ನೆಲ್ಲಿಗೋ ವಲಸೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಈ ಪ್ರದೇಶದಲ್ಲಿ ವಿರಮಿಸುತ್ತಿದೆ. ಏಕೆಂದರೆ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಹುಲಿಗಳು ಪಾರಿಸರಿಕ ಮಟ್ಟಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿವೆ. ಆದರೆ ಮುಖ್ಯವಾದ ವಿಚಾರ ಇದು ಎಲ್ಲಿಗೂ ಹೋಗುತ್ತೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಅದಕ್ಕೆ ರೇಡಿಯೋ ಕಾಲರ್ ಹಾಕಬೇಕಾಗ್ತದೆ. ಹಿಂದೆ ಈ ತರಹದ ಪ್ರದೇಶಗಳಲ್ಲಿ ಹುಲಿಗಳಿದ್ವು. ಗಂಗಾವತಿ, ಸಂಡೂರು, ತುಮಕೂರಿನ ದೇವರಾಯನದುರ್ಗ, ಮಾಗಡಿ ಈ ತರ ಎಷ್ಟೊಂದು ಚಿಕ್ಕ ಪುಟ್ಟ ಏಕೆಂದ್ರೆ ಆಗ ವಿಸ್ತಾರವಾಗಿ ಈ ಪ್ರದೇಶಗಳಲ್ಲಿ ಕಾಡಿದ್ವು. ಮತ್ತೆ ದೊಡ್ಡ ಕಾಡುಗಳಿಗೂ ಸಹ ಇವು ಸಂಪರ್ಕ ಹೊಂದಿದ್ವು. ಈಗಿನ ದಿನಗಳಲ್ಲಿ ಈ ಕಾಡುಗಳು ಬಹಳ ಪುಟ್ಟ ದ್ವೀಪಗಳಾಗಿವೆ. ಹಾಗಾಗಿ ಹುಲಿಗಳಿಗೆ ಇಲ್ಲಿ ಬಹಳ ದಿನ ಉಳಿದುಕೊಳ್ಳುವಂತಹ ಪ್ರದೇಶಗಳಾಗಿ ಉಳಿದಿಲ್ಲ. ದೊಡ್ಡ ಕಾಡು ಪ್ರದೇಶಗಳಿಗೂ ಇಲ್ಲಿನ ಸಂಪರ್ಕ ಇಲ್ಲ. ತನ್ನ ಅಂತಿಮವಾದ ಪ್ರದೇಶವನ್ನು ಎಲ್ಲಿ ನಿರ್ಧಾರ ಮಾಡುತ್ತೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕಂದ್ರೆ ರೇಡಿಯೋ ಕಾಲರ್ ಹಾಕೋದು ಒಂದೇ ಇದಕ್ಕೆ ಉತ್ತಮವಾದ ಉತ್ತರ ಆಗ್ತದೆ.
0: ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶಗಳ ಕೇಂದ್ರದ ಕರಡು ಅಧಿಸೂಚನೆ ಹಿನ್ನೆಲೆ ಉಡುಪಿ ಜಿಲ್ಲೆಯ ಜನತೆಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಮಣಿಪಾಲ್ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಪ್ರಕಾರ ಕಾರ್ಕಳ ತಾಲೂಕಿನ 13 ಹಾಗೂ ಕುಂದಾಪುರ ತಾಲೂಕಿನ 22 ಹಳ್ಳಿಗಳು ಸೇರಿ ಒಟ್ಟು 35 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಗೆ ಒಳಪಡಲಿವೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಮಂಗಳೂರು ರೈಲ್ವೆ ವಲಯವನ್ನು ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೊಳಿಸಿದ್ದಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ರೈಲ್ವೆ ಖಾತೆ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದೆ. ವಿಬಿ ಜಿರಾಮ್ಜಿ ಯೋಜನೆ ಅಡಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯ ಕರಿಮುದ್ದನಹಳ್ಳಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವೀಕ್ಷಿಸಿದರು. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಏಕತಾ ಪರ್ವ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ. ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರಷೆ, ವಿನೂತನ ಆಟ ಪಾಠದ ಕೋಣೆ. ನಶೆ ಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಸಮಯವಾಗಿದೆ 7:15:35. ಕೇಳ್ತಾ ಇದ್ದೀರಾ 102.9 ಎಫ್ಎಂ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳು 9:00 ಕೇಳ್ತಾನೆ ಇರಿ. ಇದು ನಿಮ್ಮ ವಾಣಿ ಆಕಾಶವಾಣಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಈಗ ಕೇಳೋಣ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
3: ಆಕಾಶವಾಣಿ
4: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
4: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
2: ಪಂಡಿತ್ ಬಸವರಾಜ ರಾಜಗುರು ಅಂದಾಗ ನಮಗೆ ಕಿವಿಯಲ್ಲಿ ನಾದವೇ ಕೇಳಿಸುತ್ತೆ.

0: ಗುರು ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಾಗ ಆಕಾಶವಾಣಿ ನಡೆಸಿದ ಸಂದರ್ಶನದ ಆಯ್ದ ಭಾಗ.
1: ಕಿರಾಣ ಘರಾಣದ ವೈಶಿಷ್ಟ್ಯ ಅಂದರೆ ಶ್ರುತಿಬದ್ಧವಾಗಿ ಯಾವಾಗಲೂ ಆಲಾಪನೆ ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಾದದ್ದು. ಸೂರಿನಲ್ಲಿ ಆಲಾಪ ಅಂತ ಒಂದು ಮುಖ್ಯ ಒಂದು ಭಾಗದಲ್ಲ, ಅದನ್ನು ಅವ್ರು ಬಹಳ ಸಾಧನ ಮಾಡಿ ಮಾಡಿ ಅದನ್ನು ಒಳ್ಳೆ ಕರಗತ ಮಾಡಿಕೊಂಡಿದ್ರು. ಅವರು ಯಾರು? ಕಿರಾಣ ಘರಾಣದವರು. ಅದರಂತೆ ಗ್ವಾಲಿಯರ್ ಘರಾಣದವರು ಚೀಜು ಅನ್ನೋದರಲ್ಲಿ ತಾಳದೊಳಗೆ ಅಸ್ತಯಂತ್ರ ಬಂದಿಶ್ ಅಂತ ಏನಂತಾರೆ, ಆ ಬಂದಿಶ್ ಅನ್ನೋದರಲ್ಲಿ ಗ್ವಾಲಿಯರ್ ಘರಾಣ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಅವರು ಒಂದು ಮುಂದುವರಿಸ್ಕೊಳ್ತಾ ಅದನ್ನೇ ಸಾಧನೆ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಬಂದರು. ಅದು ಒಂದು ಗ್ವಾಲಿಯರ್ ಘರಾಣ ಅಂತ ಆಯಿತು. ಹಿಂದಕ್ಕೆ ವಿಜಯನಗರ ಸ್ಮಾರಕೋತ್ಸವ ಅಂಥೇಳಿ ನಮ್ಮ ಕರ್ನಾಟಕದ ಮುಖ್ಯ ಮುಖ್ಯ ಎಲ್ಲ ಸಾಹಿತಿಗಳು ಮತ್ತು ಲೀಡರು ಎಲ್ಲರೂ ಕೂಡಿ ಒಂದು ವಿಜಯನಗರ ಸ್ಮಾರಕೋತ್ಸವ ಅಂತ ಮಾಡಿದರು 1936 ಇಸ್ವಿಯಲ್ಲಿ. ಅವಾಗೆ ಚಿಕ್ಕರಾಮರಾಯರು ಅಂತ ಮೈಸೂರಿನಿಂದ ದೊಡ್ಡ ವಿದ್ವಾಂಸರು ಬಂದಿದ್ದರು, ಪ್ರಸಿದ್ಧ ವಿದ್ವಾಂಸರು. ಅವರು ಕರ್ನಾಟಕ ಹಾಡೋದಕ್ಕೋಸ್ಕರ ಬಂದಿದ್ದರು, ಕರ್ನಾಟಕ ಮತ್ತು ಉತ್ತರಾದಿ ಹಾಡೋದಕ್ಕೋಸ್ಕರ ನಮ್ಮ ಗುರುಗಳು ಬಂದಿದ್ದರು, ಪಂಚಾಕ್ಷರಿ ಗವಾಯಿಗಳು. ಆ ಟೈಮ್ಗೆ ಹಂಗಾರೆ ಈ ಹುಡುಗ ಚೆನ್ನಾಗಿ ಹಾಡ್ತಾನೆ ಅಂತ ನಮ್ಮ ಗುರುಗಳು ಹೇಳಿದ ಕೂಡಲೇ ನಾವು ಚಿಕ್ಕರಾಮರಾಯರು ಹಂಗಾರೆ ಹುಡುಗನ ಒಂದು ಅರ್ಧ ತಾಸು ಹಾಡಸರಿ ಅಂಥೇಳಿ ಎಲ್ಲರ ಪರವಾಗಿ ಅವ್ರು ಹೇಳಿದರು. ಅವ್ರು ಹೇಳಿದ್ದನ್ನು ಎಲ್ಲರೂ ಮಾನ್ಯ ಮಾಡಿದರು. ನನಗೆ ಆವಾಗ ಹಾಡೋ ಸೌಭಾಗ್ಯ ಬಂತು. ಅವರೆದುರಿಗೆ ಒಂದೂವರೆ ತಾಸು ನಾನು ವೇದಿಕೆ ಮೇಲೆ ಕೂತ್ಕೊಂಡು 15,000-20,000 ಮಂದಿ ಎದುರಿಗೆ ಹಾಡೋದೊಂದು ನನಗೆ ಸುವರ್ಣ ಸಂಧಿ ಬಂತು. ಆ ಟೈಮ್ನಲ್ಲಿ ಅವರು ನನ್ನ ಹಾಡು ಕೇಳಿ ನನ್ನ ಬೆನ್ನು ಚಪ್ಪರಿಸಿ, ಈ ಹುಡುಗ ಬಹಳ ವಿದ್ವಾಂಸ ಆಗ್ತಾನೆ, ಇವನಿಗೆ ನೋಟೇಷನ್ ಮಾಡೋ ಪದ್ಧತಿ ಸ್ವರ ಹಾಕೋ ಕ್ರಮನೂ ಭಾಳ ಚೆನ್ನಾಗಿದೆ, ಬುದ್ಧಿವಾನ್ ಇದ್ದಾನೆ ಅಂಥೇಳಿ ನನಗೊಂದು ಸಣ್ಣದೊಂದು ಚಿನ್ನದ ಪದಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಅವರು. ಅದೇ ಅಲ್ಲಿಂದ ಶುರುವಾಯಿತು ನಮಗೆ. ನನಗೇನು ಮಂದಿಯಲ್ಲಿ ಹಾಡೋದೊಂದು ಆನಂದ, ನಾನು ಕಲಿಯನ್ನು ಮಂದಿ ಕೇಳಿಸ್ತಾನೆಲ್ಲ ದೊಡ್ಡದೊಂದು ಹೆಮ್ಮೆ. ಹೇಗೆ ಮಂದಿಗಳು ಕೂಡ್ತಾರೆ, ಹೆಂಗೆಂಗೆ ಜನ ಕೂಡ್ತಾರೆ, ಹಾಗೆ ನನಗೊಂದು ಉಮೇದಿ ಉತ್ಸಾಹ ಬರೋದು. ಅಲ್ಲಿ ತಾಸು 2-3 ತಾಸುವರೆಗೆ ನಾನು ಅಗದಿ ಆಯಾಸ ಇಲ್ದಂಗೆ ಕಚೇರಿಗಳನ್ನು ಮಾಡ್ತಾ ಶುರು ಮಾಡಿದೆ. ಅಲ್ಲಿಂದ ಕಚೇರಿ ಮಾಡೋಕ್ಕೆ ಅಬ್ದುಲ್ ಕರೀಮ್ ಖಾನ್ ಸಾಹರು, ಉಸ್ತಾದ ಅಬ್ದುಲ್ ವೈದ್ ಖಾನ್ ಸಾಹರು ಅಂತಿದ್ದರು, ಆಮೇಲೆ ಅವರ ಕಕ್ಕಂದಿರ ಮಕ್ಕಳಾದ ಸುರೇಶ್ ಬಾಬು ಅಂತಿದ್ದರು ಅವ್ರದ್ದು. ಆನಂತರ ಕುಂದಗೋಳದ ನಮ್ಮ ಊರ ಹತ್ರ ಇದ್ದಂಥ ರಾಮ್ಬೋ ಕುಂದಗೋಳ್ಕರ್, ಸವಾಯ್ ಗಂಧರ್ವ ಅಂತೇನು, ಅವ್ರ ಹಾಡುಗಳನ್ನು ಬೇಕಷ್ಟು ಕೇಳೀನಿ ನಾನು. ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರ ಹಾಡನ್ನು ಕೇಳಿ ನನಗೆ ಬಹಳ ಪರಿಣಾಮ ಆಗಿ ನಾನು ಮನಸೋತೆ ಹಿಂದೂಸ್ತಾನಿ ಸಂಗೀತಕ್ಕೆ.
0: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ನಾದ ಧ್ವನಿ ಪಂಡಿತ್ ಬಸವರಾಜ ರಾಜಗುರು ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಪಂಡಿತ್ ಬಸವರಾಜ ರಾಜಗುರು ಅವರ ಧ್ವನಿಯನ್ನ ಈ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ಕೇಳಬಹುದು. ಸಮಯವಾಗಿದೆ 7:20. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
4: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
5: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
4: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
5: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
4: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
5: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
3: ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಆರಂಭ ಆಗಿದೆ. ನಾದೋಪಾಸನೆ ಕೂಡ ಮುಗಿದಿದೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಕೂಡ ಕೇಳಿದ್ದಾಯಿತು. ಇನ್ನೀಗ ನಾವು ಭಾವಗೀತೆಗಳನ್ನು ಕೇಳ್ತಾ ಹೋಗೋಣ. ಮೊದಲಿಗೆ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ 2 ಕವಿತೆಗಳು. ಮೊದಲ ಹಾಡು ವೃಂದಗಾನದಲ್ಲಿದೆ, ನಂತರದ ಗೀತೆಗೆ ಧ್ವನಿಯಾಗಿದ್ದಾರೆ ಬಿ ಆರ್ ಛಾಯಾ. ಕೇಳಿ, ಇದು ಭಾವಗೀತೆಗಳ ಪ್ರಸಾರ ವಿವಿಧ ಭಾರತಿಯಲ್ಲಿ.

ಅಂಬಿಕಾ ತನಯ್ಯ ದತ್ತ ಅವರು ಬರೆದ ಕವಿತೆಯನ್ನ ಕೇಳಿದ್ರಿ. ಪಿ ಶ್ರೀಧರ್ ಮತ್ತು ಪಿ ಶಶಿಧರ್ ಮತ್ತು ಸಂಗಡಿಗರು ಗೀತೆಗೆ ಧ್ವನಿಯಾಗಿದ್ರು. ಭಾವಗೀತೆಗಳ ಪ್ರಸಾರದಲ್ಲಿ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗ ಹಾಗೂ ದರಾಬೇಂದ್ರಿ ಅವರ ಕವಿತೆಗಳನ್ನು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳಿದ್ರಿ. 102.9 FM ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳ್ತೀರಿ. 7:45 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಭಾವಗೀತೆಗಳು, ಆನಂತರ ಚಿತ್ರಗೀತೆಗಳ ಪ್ರಸಾರ ಮುಂದುವರಿಯುತ್ತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಎರಡು ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. ಎರಡು ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ವಾರ್ತೆಗಳ ವಿವರ: ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿಂದು ನಡೆಯಲಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಎಸ್ಸಿಒ ಸಂಸ್ಥೆಯ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಈ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಚೀನಾ ಮತ್ತು ರಷ್ಯಾ ಸೇರಿದಂತೆ 10 ಸದಸ್ಯ ರಾಷ್ಟಗಳನ್ನು ಹೊಂದಿರುವ ಈ ಒಕ್ಕೂಟದಲ್ಲಿ ಭಾರತವು 2017ರಿಂದ ಕಾಯಂ ಸದಸ್ಯತ್ವವನ್ನು ಹೊಂದಿದೆ. ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆ, ಸಂಪರ್ಕ ಮತ್ತು ಹೊಸ ಅವಕಾಶಗಳ ಕ್ಷೇತ್ರಗಳಲ್ಲಿ ಭಾರತದ ಆದ್ಯತೆಗಳನ್ನು ಪ್ರತಿಪಾದಿಸುವ ನಿರೀಕ್ಷೆ ಇದೆ. ಭಯೋತ್ಪಾದನೆ, ಪ್ರತ್ಯೇಕತಾವಾದ ಹಾಗೂ ಉಗ್ರವಾದದ ವಿರುದ್ದದ ಹೋರಾಟದಲ್ಲಿ ಯಾವುದೇ ಇಬ್ಬಗೆಯ ನೀತಿ ಇರಬಾರದು ಎಂದು ಪ್ರತಿಪಾದಿಸಲಿರುವ ಭಾರತ, ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಗೆ ಸದಸ್ಯ ರಾಷ್ಟಗಳ ನಡುವಿನ ಸಂಪರ್ಕ ವೃದ್ಧಿ ಅಗತ್ಯ, ಆದರೆ ಈ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸಲಿದೆ. ಇದರ ಜೊತೆಗೆ ಎಸ್ಸಿಒ ರಾಷ್ಟಗಳ ಯುವಜನರಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಹೆಚ್ಚಿಸಲು ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವ ಅಗತ್ಯವನ್ನು ಭಾರತ ಪ್ರತಿಪಾದಿಸಲಿದೆ. ತಮ್ಮ ಎರಡು ದಿನಗಳ ಪ್ರವಾಸದ ಮೊದಲ ದಿನವಾದ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ, ಇರಾನ್, ಕಿರ್ಗಿನ್ ಗಣರಾಜ್ಯಗಳು ಮತ್ತು

0: ಅರ್ಮೇನಿಯಾ ದೇಶಗಳ ನಾಯಕರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಿದರು. ನಂತರ ಬಿಷ್ಕೇಕ್ನಲ್ಲಿ ಆಯೋಜಿಸಲಾಗಿದ್ದ ಪ್ರಸಿದ್ಧ 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಕ್ರೀಡಾಕೂಟದ ಅಧಿಕೃತ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿಯವರು ಎಸ್ಸಿಒ ನಾಯಕರೊಂದಿಗೆ ಭಾಗವಹಿಸಿದರು. ಅಮೆರಿಕದ ಆಶ್ವಿಲೆಯಲ್ಲಿ ಇಂದು ನಡೆಯುವ 2 ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತ ಭಾಗವಹಿಸುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತದ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಅಮೆರಿಕ G20 ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯು ಜಾಗತಿಕ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಸ್ಥಿರತೆ, ಹೆಚ್ಚುತ್ತಿರುವ ಸಾಲ, ವ್ಯಾಪಾರ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಗೆ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯುಕೆ ಚಾನ್ಸಲರ್ ಆಫ್ ದಿ ಎಕ್ಸ್ಚೇಕರ್ ಜಾನ್ ಹೀಲಿ ಅವರೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆ ಸಹಕಾರದ ಕುರಿತು ಮಾತುಕತೆ ನಡೆಸಿದರು. ಈ ವರ್ಷ December 14-15 ಮಿಯಾಮಿಯಲ್ಲಿ ಪ್ರಮುಖ G20 ನಾಯಕರ ಶೃಂಗಸಭೆ ನಡೆಯಲಿದೆ. ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ವಿವಿಧ ಪಾಲುದಾರರ ನಡುವೆ ವಿಚಾರ ವಿನಿಮಯಕ್ಕೆ ವೇದಿಕೆ ಕಲ್ಪಿಸಲು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹಾಗೂ ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಅವರು ಈ ವೇದಿಕೆಯ ಸಹ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಭೆಯಲ್ಲಿ ಉಭಯ ದೇಶಗಳ ನಾಯಕರು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದು ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಪ್ರಾಯೋಗಿಕ ಸಹಭಾಗಿತ್ವವನ್ನು ಮತ್ತಷ್ಟು ಮುನ್ನಡೆಸಲಿದ್ದಾರೆ. ಸೋನ್ ನದಿ ನೀರು ಹಂಚಿಕೆ ಕುರಿತು ಬಿಹಾರ ಮತ್ತು ಜಾರ್ಖಂಡ್ ನಡುವೆ ತಿಳುವಳಿಕೆ ಒಡಂಬಡಿಕೆಗೆ ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್, ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ಒಡಂಬಡಿಕೆಗೆ ಸಹಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಮಿತ್ ಶಾ, ಬಿಹಾರ ಮತ್ತು ಜಾರ್ಖಂಡ್ ನಡುವಿನ ಈ ಒಡಂಬಡಿಕೆಯಿಂದ ಪೂರ್ವ ಭಾರತದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ನೀರು ಹಂಚಿಕೆ ವಿವಾದಕ್ಕೆ ಪರಿಹಾರ ದೊರೆತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2 ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಇಂದು ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ರಸಗೊಬ್ಬರ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಅವರು ಸ್ವಚ್ಛತಾ ಪ್ರತಿಜ್ಞೆ ಬೋಧಿಸಲಿದ್ದಾರೆ. ಇದೇ 15ರವರೆಗೆ ಪಕ್ವಾಡ ಆಚರಿಸಲಾಗುವುದು. ಏಕಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆ ಹಾಗೂ ಬಟ್ಟೆ ಚೀಲಗಳು ಮತ್ತು ಮರುಬಳಕೆ ಮಾಡಬಹುದಾದ ಬಾಟಲಿಗಳ ಬಳಕೆಗೆ ಉತ್ತೇಜನ ನೀಡುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಚಿಲ್ಲರೆ ಆಸಿಡ್ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆ ಅಥವಾ ಇನ್ನಷ್ಟು ಕಠಿಣ ನಿಯಮಗಳ ಮೂಲಕ ನಿಯಂತ್ರಿಸಬೇಕೆ ಎಂಬ ಕುರಿತು ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆಯನ್ನು ಸುಪ್ರೀಂಕೋರ್ಟ್ ನಿನ್ನೆ ಕೋರಿದೆ. 2013ರಲ್ಲಿ ಆಸಿಡ್ ಚಿಲ್ಲರೆ ಮಾರಾಟ ನಿಯಂತ್ರಣಕ್ಕೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದರೂ ಆಸಿಡ್ ಸುಲಭವಾಗಿ ಲಭ್ಯವಾಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ನಿರ್ದೇಶನ ನೀಡಿದೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸತಿ ಕ್ರಮಗಳನ್ನು 6 ವಾರಗಳೊಳಗೆ ರೂಪಿಸುವಂತೆ ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಮಾದರಿ ಪುನರ್ವಸತಿ ಯೋಜನೆ ರೂಪಿಸುವ ಜೊತೆಗೆ ಅದರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ರಾಜ್ಯಗಳಿಗೆ ಅಗತ್ಯ ನೆರವು ಒದಗಿಸುವ ಬಗ್ಗೆಯೂ ಕೇಂದ್ರ ಸರ್ಕಾರ ಪರಿಗಣಿಸಬೇಕು ಎಂದು ನ್ಯಾಯಾಲಯ ಸೂಚಿಸಿದೆ. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನವದೆಹಲಿಯಲ್ಲಿ ಸಮಗ್ರ ಪರಿಶೀಲನಾ ಸಭೆ ನಡೆಸಿದರು. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು ಭಾರತದ ಹಸಿರು ಅಭಿವೃದ್ದಿಯನ್ನು

ಸ್ಥಗಿತಗೊಳಿಸುವ ಹಾಗೂ ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಆದ್ಯತೆ ನೀಡಿ ದೇಶಾದ್ಯಂತ ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಮತ್ತು ಪಿಎಂ ಜನ್ಮನ್ ಕಾರ್ಯಕ್ರಮಗಳ ಅನುಷ್ಠಾನದ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು ರಾಷ್ಟೀಯ ಆದ್ಯತೆಗಳ ಸಾಮೂಹಿಕ ಮುಂದಾಳತ್ವವನ್ನು ಬೆಳೆಸಲು ಮತ್ತು ನಿಕಟ ಕೇಂದ್ರ ರಾಜ್ಯ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ವೇಗಗೊಳಿಸಲು ಜಲಶಕ್ತಿ ಸಚಿವಾಲಯವು ಇಂದು ನವದೆಹಲಿಯಲ್ಲಿ ಎರಡು ದಿನಗಳ ಇಲಾಖಾ ಶೃಂಗಸಭೆಯನ್ನು ಆಯೋಜಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವೀನ ವೇದಿಕೆಯಾಗಿ ಕಲ್ಪಿಸಿಕೊಂಡಿರುವ ಇಲಾಖಾ ಶೃಂಗಸಭೆಗಳ ಸರಣಿಯಲ್ಲಿ ಇದು ಮೊದಲನೆಯ ಶೃಂಗಸಭೆಯಾಗಿದೆ. ಜಗತ್ತು ಕಂಡ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಅರ್ಜೆಂಟೀನಾ ಫುಟ್ಬಾಲ್ ತಂಡದ ಲಿಯೋನೆಲ್ ಮೆಸ್ಸಿ ಅಂತಾರಾಷ್ಟೀಯ ಫುಟ್ಬಾಲ್ಗೆ ನಿವೃತ್ತಿ ಘೋಷಿಸುವ ಮೂಲಕ ತಮ್ಮ 20 ವರ್ಷಗಳ ಸುದೀರ್ಘ ಹಾಗೂ ಯಶಸ್ವಿ ಕ್ರೀಡಾ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ 39 ವರ್ಷದ ಮೆಸ್ಸಿ, ಇನ್ನು ಮುಂದೆ ತಾವು ಅರ್ಜೆಂಟೀನಾ ರಾಷ್ಟೀಯ ತಂಡದ ಜೆರ್ಸಿಯಲ್ಲಿ ಕಣಕ್ಕಿಳಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಶ್ವಕಪ್ ಗೆಲುವು, 2 ಕೋಪಾ ಅಮೆರಿಕ ಪ್ರಶಸ್ತಿಗಳು ಹಾಗೂ ದೇಶದ ಪರ ದಾಖಲೆಯ 207 ಪಂದ್ಯಗಳನ್ನು ಆಡಿದ ಹೆಗ್ಗಳಿಕೆಯೊಂದಿಗೆ ಮೆಸ್ಸಿ ಅಂತಾರಾಷ್ಟೀಯ ಅಂಗಳಕ್ಕೆ ವಿದಾಯ ಹೇಳಿದ್ದಾರೆ. ಇತ್ತೀಚೆಗೆ ಸ್ಪೇನ್ ವಿರುದ್ಧ ನಡೆದ ವಿಶ್ವಕಪ್ ಫೈನಲ್ ಪಂದ್ಯದ ಸೋಲಿನಿಂದಲೇ ನಿವೃತ್ತಿಯ ಆಲೋಚನೆ ಮನಸ್ಸಿನಲ್ಲಿತ್ತು ಹಾಗೂ ತಂದೆಯ ಅಗಲಿಕೆಯು ಈ ನಿರ್ಧಾರವನ್ನು ಕೈಗೊಳ್ಳಲು ಮತ್ತಷ್ಟು ಪ್ರೇರೇಪಿಸಿತು ಎಂದು ಮೆಸ್ಸಿ ತಿಳಿಸಿದ್ದಾರೆ. ರಾಷ್ಟೀಯ ತಂಡ ಹಾಗೂ ಅಭಿಮಾನಿಗಳೊಂದಿಗೆ ಹೊಂದಿದ್ದ ಭಾವನಾತ್ಮಕ ಸಂಬಂಧದಿಂದಾಗಿ ಈ ನಿರ್ಧಾರ ಅತ್ಯಂತ ನೋವಿನಿಂದ ಕೂಡಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಎರಡು ದಿನಗಳ ಜಿ20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. ಎರಡು ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: 7:46 ಸಮಯ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನ

0: ಜನಜೀವನದ ಪ್ರತಿಬಿಂಬ ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.
1: ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು ಮಂಗಳವಾರದ ಬೆಳಗಿನ ಪ್ರಸಾರ 102.9 FM ವಿವಿಧ ಭಾರತಿ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಾ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಇನ್ನೆರಡು ಭಾವಗೀತೆಗಳನ್ನು ಕೇಳೋಣ.
2: ಇಬ್ಬನಿ ಹಾಸು ಜಾರುತ್ತಿದೆ,
1: ದೊಡ್ಡರಂಗೇಗೌಡರ ಕವಿತೆ, ಅನಿತಾ ಆನಂದ್ ಅವರ

ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಬೆಳಗಿನಿಂದ ಕೇಳ್ತಾ ನೀವೆಲ್ಲರೂ ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದೀರಿ. ಸಂದೇಶಗಳನ್ನ ನೋಡ್ತಾ ಹೋಗೋಣ. ಬೆಳಗಿನಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ ಹೊನ್ನೂರು ಅಲ್ಲಿ.

ಅವರು ಶುಭೋದಯ ಅಂತ ಹೇಳಿದ್ದಾರೆ. ಹಾಗೆ ರಾಜು ರುಕ್ಮಿಣಿ ಕುಂಬಾರ ಅವರು ಇವರ ಸಂದೇಶ ಬಂದಿದೆ. ಬೀದರ್ನ ಗಣೇಶ್, ಮಹೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಅವರು, ದಿಲೀಪ್ ದೊಡ್ಮನಿಯವರು ಹೂವಿನ ಹಡಗಲಿಯಿಂದ, ಜೆ ಪಿ ನಗರದ ಚನ್ನಪ್ಪ ಅವರು, ಬೊಪ್ಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಮಲೇಶ್ವರಂನಿಂದ ಹರೀಶ್ ಅವರ ಸಂದೇಶ ಬಂದಿದೆ, ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ, ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ, ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ದೀರಾ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲನಿ ಧಾರವಾಡದಿಂದ, ಅನಂತಕುಮಾರ್ ಅರಸ್ ಅವರು ಕಡಬ ಗುಬ್ಬಿ ತಾಲೂಕಿನಿಂದ, ಆಮೇಲೆ ಶಿವಾನಂದ ಪುರತಪ್ಪ ಹೂಗಾರ್ ಹೆಬ್ಬಳ್ಳಿ ಇವರು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಪ್ರಶಾಂತ್, ಸ್ನೇಹ, ಆರ್ಯನ್, ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಶುಭೋದಯ, ನಾದೋಪಾಸನೆ ಚೆನ್ನಾಗಿದೆ, ರೇನ್ಬೋ 25ನೇ ವರ್ಷದ ಶುಭಾಶಯಗಳನ್ನು ಆಚರಿಸ್ಕೊಳ್ತಾ ಇದೆ, ಅವರಿಗೆ ಶುಭಾಶಯಗಳು ಅಂತ ಹೇಳಿದಿರಿ, ಹೌದು. ಆಮೇಲೆ ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ ಪಾರ್ಕ್ ಹುಬ್ಬಳ್ಳಿಯಿಂದ, ಶಿವಗಂಗಾ ಹೆಬ್ಬಾಳದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ದನ್ನಿಯವರು, ಚಿಕ್ಕೋಡ ಗ್ರಾಮದ ಶ್ರೀಶೈಲ ಆದಿತ್ಯ ಶಿವಲೀಲ ತೇಲಿ, ನಾಗರಾಜ್ ಶರ್ಮಾ ಅವರು, ಶ್ರಾವಣ ಮಂಗಳ ಮುಂಜಾನೆ ಮಂಗಳಗೌರಿ ಬಂದಾಳೆ ಭಕ್ತಿ ರಚನೆಯನ್ನು ರೇಡಿಯೋದಲ್ಲಿ ಇದೆ ಮೊದಲನೇ ಸಲ ಕೇಳಿದ್ದು. ರಚನೆಕಾರರು ಸಂಗೀತ ಸಂಯೋಜಕರ ಹೆಸರನ್ನು ಕೂಡ ಹೇಳಿ ಕಲಾವಿದರಿಗೆ ಗೌರವ ಸಲ್ಲಿಸ್ತಾ ಇರೋದು ವಿಶೇಷ ಅಂತ ಹೇಳ್ತಾರೆ. ಪ್ರಕಾಶ್ ಅವರು ವಿದ್ಯಾರಣ್ಯಪುರಂನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಚಿದಾನಂದ ಪತ್ತಾರ ಇಂಡಿ ಹಿಂಗಣಿಯಿಂದ ಮೆಸೇಜ್ ಮಾಡಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್, ಧನುಷ್, ದರ್ಶನ್, ರಾಜಶ್ರೀ, ಪುಂಡಲೀಕ, ಸಿದ್ಧಲಿಂಗವ ಇವರೆಲ್ಲರೂ ಕೂಡ ನಲ್ಬೆಳಗು ಅನುದಿನದ ಸಂಗಾತಿ ವಿವಿಧ ಭಾರತಿ ಅಂತ ಹೇಳಿದ್ರೆ, ತೀರ್ಥೇಶ್ ಚನ್ನಪಟ್ಟಣದಿಂದ ಗುಡ್ ಮಾರ್ನಿಂಗ್ ಅಂತ ಹೇಳಿ, ಕಬಾಡಿ ವಿನುತ, ರವಿ, ಕಿಶನ್, ಹರ್ಷ, ಮಾಗಡಿ ರೋಡು ಬೆಂಗಳೂರಿನಿಂದ, ಶುಭೋದಯ ಅಂತ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ, ವಿಮರ್ಶ್ ರಾಜಾಜಿ ನಗರದಿಂದ, ಟಿ ಆರ್ ಮೇಲಿಂದ ಚಾಮರಾಜಪೇಟೆ ಗಣೇಶನ್ ಅವರು ಹ್ಯಾಪಿ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈಗ ಇನ್ನೂ ಸಾಕಷ್ಟು ಸಂದೇಶಗಳು ಓದಲಿಕ್ಕೆ ಬಾಕಿ ಇದೆ. ಈ ಮಧ್ಯದಲ್ಲಿ ನಾವು ಮತ್ತೊಂದು ಭಾವಗೀತೆಯನ್ನು ಕೇಳಿ ಬರೋಣ. ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿದೆ ಕುವೆಂಪು ಅವರು ಬರೆದಿರುವ ಈ ಗೀತೆ.

102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಪ್ರತಿ ಬೆಳಗ್ಗೆ 7:20 8:00 ಭಾವಗೀತೆಗಳನ್ನು ನೀವು ಕೇಳಬಹುದು. ಸಮಯ ಆಗಿದೆ 8:20. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೇಕ್ನಲ್ಲಿಂದು ನಡೆಯಲಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಎಸ್ಸಿಒ ಸಂಸ್ಥೆಯ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಈ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಚಿಲ್ಲರೆ ಆಸಿಡ್ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೇ ಅಥವಾ ಇನ್ನಷ್ಟು ಕಠಿಣ ನಿಯಮಗಳ ಮೂಲಕ ನಿಯಂತ್ರಿಸಬೇಕೇ ಎಂಬ ಕುರಿತು ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆಯನ್ನು ಸುಪ್ರೀಂಕೋರ್ಟ್ ನಿನ್ನೆ ಕೋರಿದೆ. 2013ರಲ್ಲಿ ಆಸಿಡ್ ಚಿಲ್ಲರೆ ಮಾರಾಟ ನಿಯಂತ್ರಣಕ್ಕೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದರೂ ಆಸಿಡ್ ಸುಲಭವಾಗಿ ಲಭ್ಯವಾಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ನಿರ್ದೇಶನ ನೀಡಿದೆ. 2 ವಾರಗಳ ಸ್ವಚ್ಛತಾ ಪಖ್ವಾಡ 2026 ಅಭಿಯಾನಕ್ಕೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಇಂದು ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ರಸಗೊಬ್ಬರ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಅವರು ಸ್ವಚ್ಛತಾ ಪ್ರತಿಜ್ಞಾ ಬೋಧಿಸಲಿದ್ದಾರೆ. ಇದೇ 15ರವರೆಗೆ ಪಖ್ವಾಡ ಆಚರಿಸಲಾಗುವುದು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಕರಿಮುದ್ದನಹಳ್ಳಿ ಕೆರೆಯಲ್ಲಿ ಹೂಳೆತ್ತುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಈಶ್ವರ ಬಿ ಖಂಡ್ರೆ ತಾವೇ ಮಂಕರಿಯಲ್ಲಿ ಮಣ್ಣು ಹೊತ್ತು ಟ್ರ್ಯಾಕ್ಟರ್ಗೆ ತುಂಬಿಸಿದರು. ಇದೇ ವೇಳೆ ಅವರು ವಿಕಸಿತ ಭಾರತ ಜಿರಾಮ್ಜಿ ಅಡಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಚಿತ್ರದುರ್ಗ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಯಾಗಿ 2013ರ ಬ್ಯಾಚ್ನ ಐಎಎಸ್ ಅಧಿಕಾರಿ ರಮ್ಯಾ ಎಸ್ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ತಕ್ಷಣದಿಂದ ಜಾರಿಗೆ

ಬರುವಂತೆ ಆದೇಶ ಹೊರಡಿಸಿದೆ. ಭಾರತೀಯ ಚುನಾವಣೆ ಆಯೋಗ ಹಾಗೂ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಈ ಹೊಸ ನೇಮಕ ಪ್ರಕ್ರಿಯೆ ನಡೆದಿದೆ. ಜಪಾನ್ನಲ್ಲಿ ಸೆಪ್ಟೆಂಬರ್ 19ರಿಂದ ನಡೆಯಲಿರುವ ಏಷ್ಯನ್ ಕ್ರೀಡಾಕೂಟಕ್ಕೆ ಒಲಿಂಪಿಕ್ ಕ್ರೀಡಾಪಟು ಸಿಎ ಭವಾನಿ ದೇವಿ ನೇತೃತ್ವದ 20 ಸದಸ್ಯರ ಭಾರತೀಯ ಫೆನ್ಸಿಂಗ್ ತಂಡವನ್ನು ಪ್ರಕಟಿಸಲಾಗಿದೆ. ತಂಡವು ಇಂದಿನಿಂದ ಪಟಿಯಾಲಾದಲ್ಲಿ ರಾಷ್ಟೀಯ ಸಿದ್ಧತಾ ಶಿಬಿರದಲ್ಲಿ ಪಾಲ್ಗೊಳ್ಳಲಿದೆ. ಜಗತ್ತು ಕಂಡ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಅರ್ಜೆಂಟೀನಾ ಫುಟ್ಬಾಲ್ ತಂಡದ ಲಿಯೋನೆಲ್ ಮೆಸ್ಸಿ ಅಂತಾರಾಷ್ಟೀಯ ಫುಟ್ಬಾಲ್ಗೆ ನಿವೃತ್ತಿ ಘೋಷಿಸುವ ಮೂಲಕ ತಮ್ಮ 20 ವರ್ಷಗಳ ಸುದೀರ್ಘ ಹಾಗೂ ಯಶಸ್ವಿ ಕ್ರೀಡಾ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: It's a

ಗೋಕುಲ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಯಂತ್ ಕಾಯ್ಕಿಣಿಯವರ ರಚನೆ, ಮನೋಮೂರ್ತಿಯವರ ಸಂಗೀತ ಇತ್ತು, ಕಾರ್ತಿಕ್ ಹಾಗೂ ರಿತೀಶ್ ಅವರ ಧ್ವನಿಗಳಿದ್ದ ಗೀತೆ ಇದಾಗಿತ್ತು. 8:08:45 ಸಮಯ ಆಗಿದೆ. ನಮ್ಮ ಕೇಳುಗರು ಕಳಿಸಿರುವಂತಹ ಸಂದೇಶಗಳನ್ನ ಮತ್ತೆ ನಾವು ನೋಡ್ತಾ ಹೋಗೋಣ. ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ನಾರಾಯಣಪುರದಿಂದ ಹೇಳ್ತಾ ಇದ್ರೆ, ಭಕ್ತಿಗೀತೆ ಪತ್ರ ಬರೆಯುವ ದಿನದ ಮಾಹಿತಿ ಕೂಡ ಚೆನ್ನಾಗಿತ್ತು ಅಂತ. ಉಮೇಶ್ ಅವರು ಸಿರಿಗೆರೆಯಿಂದ ನಮಸ್ಕಾರ ಅಂತ ಹೇಳಿದ್ದಾರೆ. ಹಾಗೇನೆ ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ವರಲಕ್ಷ್ಮಿಯವರು ಪೀಣ್ಯದಿಂದ ಹೇಳ್ತಾ ಇದ್ರೆ, ಗಜಾನನ ಮಂಗಳಾರತಿ ಶಾರದಾ ಸ್ತುತಿ ಜೊತೆಗೆ ಕಾಗದ ಬಂದಿದೆ, ತುಂಬಾನೇ ಇಷ್ಟ ಆಯ್ತು. ವಿಶ್ವ ಪತ್ರ ಲೇಖನ ದಿನದ ಶುಭಾಶಯಗಳು. ಚಿಕ್ಕವರಾಗಿದ್ದಾಗ ನಮ್ಮ ಮನೆಗೆ ಪತ್ರ ಬಂದಾಗ ಓದೋದಕ್ಕೆ ಕುಳಿತರೆ ಮನೆ ಸದಸ್ಯರೆಲ್ಲ ಸುತ್ತ ಕೂತು ಕೇಳ್ತಾ ಇದ್ದದ್ದು ನೆನಪಾಯ್ತು. ನಾದೋಪಾಸನೆ ಭಕ್ತಿಗೀತೆಗಳು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಗಾನಸುಮ್ಮ ಪಟ್ಟಸೋಮನಹಳ್ಳಿ ಇವರು ಹೇಳ್ತಾ ಇದ್ದಾರೆ, ಹಸ್ತಾಕ್ಷರದ ಮೂಲಕ ಬರಹ ಮತ್ತೆ ಬಾಂಧವ್ಯದ ಬೆಸುಗೆ ಇವತ್ತು ಮೊಬೈಲ್ ಬಳಕೆಯ ಇಂದಾಗಿ ಮಸುಕಾಗಿದೆ. ಹಾಗೆ ಅಪಾರ ನೆನಪಿನ ಶಕ್ತಿಗೆ ಕೊಡಲಿ ಪೆಟ್ಟುಕೊಟ್ಟಿರುವ ಈ ತಂತ್ರಜ್ಞಾನ ಮನುಷ್ಯನ ಅಪರಿಮಿತ ಮಾನವ ಬುದ್ಧಿಮತ್ತೆಗೆ ಅಂಕುಶವಾಗಿದೆ. ಈಗೇನಿದ್ರು ಎಐಗಳ ಕಾಲ, ಮನುಷ್ಯನ ಅವಶ್ಯಕತೆಯ ಪ್ರಶ್ನೆಯನ್ನೇ ಹುಟ್ಟುಹಾಕಿದೆ. ಇದರ ಕುರಿತ ವಿವಿಧ ಭಾರತೀಯ ಮಾತು ನಿಜಕ್ಕೂ ಉಪಯುಕ್ತ, ಹಾಗೆ ಎಚ್ಚರಿಕೆ ಕೂಡ ಹೌದು ಅಂತ ಹೇಳ್ತಾರೆ. ಎಸ್ ಜಗದೀಶ್ವರಾಚಾರ್ಯ ಅವರು ಮಹಾಲಕ್ಷ್ಮಿ ಲೇಔಟಿಂದ ಪತ್ರ ಬರವಣಿಗೆ ದಿನದ ಮಾಹಿತಿಗಾಗಿ ಧನ್ಯವಾದಗಳು ಅಂತ ಹೇಳಿದ್ರೆ, ಬಸಯ ಸ್ವಾಮಿ ಶಿವಕುಮಾರ ಸ್ವಾಮಿ ಬೀದರ್ನಿಂದ ಪತ್ರ ವ್ಯವಹಾರ ರಾಷ್ಟ್ರೀಯ ದಿನಾಚರಣೆ ನಮಗೆ ಗೊತ್ತಿರಲಿಲ್ಲ, ನೀವು ಹೇಳಿದ್ರಿಂದ ಗೊತ್ತಾಯಿತು. ಲಾಭಗಳ ಬಗ್ಗೆ ಮಾಹಿತಿ ನೀಡಿದ್ರಿ, ಪತ್ರ ಬರೆಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ, ಹಸ್ತಾಕ್ಷರದ ಮಾಹಿತಿಯನ್ನು ನೀಡಿದ್ರಿ ಅಂತ ಹೇಳ್ತಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ನಾದೋಪಾಸನೆ ಚೆನ್ನಾಗಿತ್ತು ಮತ್ತೆ ಶಾಂತಿ ಸಂತೋಷ ಭಕ್ತಿ ಭಾವವನ್ನು ತುಂಬುವಂತಹ ಇಂಥ ಕಾರ್ಯಕ್ರಮಗಳು ನಿಜಕ್ಕೂ ಉಪಯುಕ್ತ ಅಂತ ಹೇಳಿದ್ದೀರಿ. ನಳಿನಾ ಲಂಕೇಶ್ ಅವರು ಕೂಡ ಹೇಳ್ತಾ ಇದ್ದಾರೆ, ಬರವಣಿಗೆ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ, ಮಣ್ಣಿನ ಮಗ ಚಿತ್ರದ ಹಾಡು ಬರೆಯದ ಕೈಗಳು ತುಂಬಾ ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹೇಳಿದರೆ. ಹೆಸರು ಹಾಕಿಲ್ಲ ಇವರು. ನಮಸ್ಕಾರ, ಬೆಳಗಾವಿಯಿಂದ ಈಶಾನ್ವಿ ಇಶಾಂತ್ ಹಲ್ಗಲಿ ಮಠ. ಪತ್ರ ಬರೆಯೋ ದಿನದ ಶುಭಾಶಯಗಳು. ಅವಾಗ ಪತ್ರ ಹೆಂಗೆ ಚಾಲು ಆಕಿತ್ತು ಅಂತ ಹೇಳಿ, ನೀವು ಯಾವತ್ತಾದರೂ ಪತ್ರ ಬರೆದಿದ್ದೀರಾ ಅಂತ ಕೇಳಿದರೆ, ಹೌದು, ನಾವು ಬೇಕಾದಷ್ಟು ಪತ್ರಗಳನ್ನು ಬರೆದಿದ್ದೇವೆ, ಓದಿದ್ದೇವೆ. ಇನ್ನು ಚಂದುಲಾಲ್ ಅವರು ಕಲಬುರಗಿಯಿಂದ, ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿದರೆ, ಕೌಸಲ್ಯ ಬನಶಂಕರಿಯಿಂದ, ಕಾಪಿ ರೈಟಿಂಗ್ ಶಾಲಾ ದಿನಗಳಲ್ಲಿ ಪ್ರತಿದಿನ ಒಂದು ಪೇಜ್ ಬರೀಲೇಬೇಕಾಗಿತ್ತು, ಒಂದು ಮಗ್ಗಿಯನ್ನು 5 ಸಲ ಬರೀಬೇಕಾಗಿತ್ತು, 5ನೇ ತರಗತಿಗೆ ಬರೋಷ್ಟರಲ್ಲಿ 15ರ ಮಗ್ಗಿ ಬಾಯಿ ಪಾಠ ಆಗೋಗ್ತಾ ಇತ್ತು ಅಂತ ಹೇಳಿದರೆ ನಿಜ. ವಿಜಯಕುಮಾರ್ ಆರಾಧ್ಯ ಇವರು ಕೂಡ ಕಾಕನಕೋಟೆಯಿಂದ, ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್ ಅಂತ ಹೇಳಿದರೆ, ಮಮತಾ ಮೇಘ ಧ್ರುವ ಬಟ್ನಿ ಕೇಶವಾಪುರ ಹುಬ್ಬಳ್ಳಿಯಿಂದ, ಇವರು ಕೂಡ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಮಾಹಿತಿ ಚೆನ್ನಾಗಿತ್ತು, ಬರವಣಿಗೆ ಪತ್ರಗಳ ದಿನಾಚರಣೆ ಸಂಬಂಧ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮತ್ತೆ ಹರಿಪ್ರಕಾಶ್ ಅವರು ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ಹೌದು, ನಾನು ನನ್ನ ಚೈಲ್ಡ್ಹುಡ್ ಡೇಸ್ನಲ್ಲಿ ಡೈರಿ ಮೇಂಟೈನ್ ಮಾಡ್ತಾ ಇದ್ದೆ, ಪ್ರತಿದಿನವೂ ಕೂಡ ಏನೆಲ್ಲ ಆಗ್ತಾ ಇತ್ತು ಅನ್ನೋದನ್ನೆಲ್ಲವನ್ನು ಕೂಡ ನಾವು ಬರೀಬೇಕಾಗಿತ್ತು. ಈಗಲೂ ಕೂಡ ಆ ಡೈರಿಯನ್ನು ತೆಗೆದು ನಮ್ಮ ನೆನಪುಗಳನ್ನು ಮೆಲುಕು ಹಾಕೋದಕ್ಕೆ ಸಾಧ್ಯ, ಆವಾಗಿನ ದಿನಗಳೇ ಚಂದ ಅಂತ ಹೇಳ್ತಾರೆ. ಮತ್ತು ಕಲಬುರಗಿ ಪದ್ಮನಾಭ ಇವರು ಹೇಳ್ತಾ ಇದ್ರೆ, ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಅಪರೂಪದ ಮಾತುಗಳು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳಿದ್ರೆ, ಅರುಣಾ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡ್ ಇವರು ಕೂಡ ಕಾರ್ಯಕ್ರಮ ಇಷ್ಟ ಆಯಿತು ಅಂತಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪಾ ಮಹಾದೇವ್ ಗುಮ್ಮಟಿ, ನಾದೋಪಾಸನೆ ಭಕ್ತಿಗೀತೆಗಳು ಚೆನ್ನಾಗಿತ್ತು, ವಿಶ್ವ ಪತ್ರ ದಿನದ ಮಾಹಿತಿ ಅದು ಚೆನ್ನಾಗಿತ್ತು. ಚಿಕ್ಕಂದಲ್ಲಿ ನಾನು ನಮ್ಮ ಅಜ್ಜಿ ತಾತನಿಗೆ ಪತ್ರ ಬರೀತಾ ಇದ್ದ ನೆನಪು ಮರುಕಳಿಸ್ತು. ಕನ್ನಡ ರತ್ನ ಭಂಡಾರದಲ್ಲಿ ಬಸವರಾಜ್ ರಾಜ್ಗುರು ಅವರ ಮಾತುಗಳು, ಭಾವಗೀತೆ ಎಲ್ಲವೂ ಚಂದ ಅಂತ ಹೇಳಿದ್ದೀರಾ. ಬೆಳಗಾವಿಯಿಂದ ಕೆ ಮಾರುತಿ ಪುಷ್ಪ ಶಿವರಾಜ್ ಶ್ರೇಯಸ್ ಇವರು ಹೇಳ್ತಾ ಇದ್ದಾರೆ, ಕಾಗದ ಬಂದಿದೆ ಪದ್ಮನಾಭನದು, ಶ್ರೀಕೃಷ್ಣನ ಹಾಡು, ಕನ್ನಡ ರತ್ನ ಭಂಡಾರ, ಬಸವರಾಜ್ ರಾಜ್ಗುರು ಅವರ ಹಾದಿ, ಭಾವಗೀತೆ ಎಲ್ಲವೂ ಖುಷಿ ಕೊಟ್ಟಿದೆ ಅಂತ ಹೇಳ್ತಾರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ, ಸುರೇಶ್ ಬಾಬು ಕೆ ಬಿ ಕದಲೂರು ಮದ್ದೂರು ಇಲ್ಲಿಂದ ಹೇಳ್ತಾ ಇದ್ರೆ, ಕಾರ್ಯಕ್ರಮಗಳನ್ನು ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಜೊತೆಯಾಗಿದ್ದೀವಿ ಅಂತ. ಆಮೇಲೆ ಪ್ರಸನ್ನ ಅವರು ಯಲಹಂಕದಿಂದ, ಗುಡ್ ಮಾರ್ನಿಂಗ್, 5:55 ನಾನು ವಿವಿಧ ಭಾರತಿ ಕೇಳ್ತಾ ಇದ್ದೀನಿ, ನಾದಸ್ವರದಲ್ಲಿ ಮರುಗೇಲ್ಲರ ಓ ರಾಘವ, ನಾದೋಪಾಸನೆಯಲ್ಲಿ ಕಾಗದ ಬಂದಿದೆ ಕಮಲನ ಬರಂತ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ತಾರೆ. ಸೋಮಶೇಖರ್ ಅವರು ಸೊಲ್ಲಾಪುರ ಅಜ್ಜಂಪುರ ತಾಲೂಕು ಚಿಕ್ಕಮಗಳೂರು, ಈ ದಿನದ ನಾದೋಪಾಸನೆಯಲ್ಲಿ ವಿಶ್ವ ಪತ್ರ ಬರೆಯುವ ದಿನದ ವಿಶೇಷತೆ ತುಂಬಾ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳ್ತಾರೆ. ಪ್ರೇರಣಾ ಓಸೇಕರ ಮನೆಯವರು
ವಿವಿಧ ಭಾರತಿ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತೊಬ್ರು ಆದೇಶ್ ಜೈನ್, ಅಭಿನಂದನ್ ಜೈನ್, ಭರತೇಶ್ ಜೈನ್, ಸುಜಾತಾ ಜೈನ್, ಪುಚ್ಚಬೆಟ್ಟು ಕಾರ್ಕಳ ಇಲ್ಲಿಂದ ವಿವಿಧ ಭಾರತಿಗೆ ನಮಸ್ಕಾರ ಅಂತ ಹೇಳಿದ್ರಿ. ಸಂಪತ್ ಲಕ್ಷ್ಮಿ ಅವರು ಮಲ್ಲೇಶ್ವರಂಯಿಂದ ಇವರ ಸಂದೇಶ ಬಂದಿದೆ. ಆಳಂದದಿಂದ ಶ್ರೀಶಾ, ಶೀತಲ್, ಶಿವಕುಮಾರ್, ಬಸವರಾಜ, ದಾಕ್ಷಾಯಣಿ, ಚನ್ನವೀರಯ್ಯ, ಹಿರೇಮಠ, ರಮೇಶ್, ಶಿವಪುತ್ರ, ಚೌಗಲ ಇವರ ಸಂದೇಶ ಬಂದಿದೆ. ಸಿಂಧನೂರಿನಿಂದ ಪುಷ್ಪ, ಐಶ್ವರ್ಯ ಇವರ ಸಂದೇಶಗಳು ಕೂಡ ಬಂದಿದೆ. ಗುಡ್ ಮಾರ್ನಿಂಗ್ ಅಂತ ಹೇಳಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಅಂತ ಶಿವಮೊಗ್ಗ ಸುಬ್ಬಣ್ಣನವರ್, ಶಿವಮೊಗ್ಗ ಸುಬ್ಬಣ್ಣ ಅವರ ಹಾಡು ತುಂಬಾ ಇಷ್ಟ ಆಯಿತು ಅಂತ ಮಂಜು ಅಥರ್ವ ಇವರ ಸಂದೇಶ ಬಂದಿದೆ. ಇನ್ನೂ ತುಂಬ ಸಂದೇಶಗಳಿದೆ ಓದಲಿಕ್ಕೆ, ಆದರೆ ನಮ್ಮ ಹತ್ರ ಈಗ ಸದ್ಯಕ್ಕೆ ಸಮಯ ಇಲ್ಲ. ಯಾಕಂದರೆ ಸಮಯ 8:30 ಬಿಡ್ತು. 8:15 ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲೀಷ್ನಲ್ಲಿ ವಾರ್ತಾ ಪ್ರಸಾರ ಬರುತ್ತೆ. ಮತ್ತೆ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತು, ಮಾಹಿತಿ, ಹಾಡುಗಳು, ನಿಮ್ಮ ಸಂದೇಶಗಳು ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ. ಕೇಳ್ತಾನೆ ಇರಿ, ನಿಮ್ಮ ರೇಡಿಯೋ ಇದು ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ 102.9 FM.

0: ಆಕಾಶವಾಣಿ ಪ್ರೆಸೆನ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ಅಭಿಷೇಕ್ ಮುಖೋಪಾಧ್ಯಾಯ. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಟು ಅಡ್ರೆಸ್ ಎಸ್ಸಿಒ ಸಮಿಟ್ ಇನ್ ಕಿರ್ಗಿಸ್ತಾನ್ಸ್ ಕ್ಯಾಪಿಟಲ್ ಬಿಷ್ಕೆಕ್ ಟುಡೇ. ಕಂಟ್ರೀಸ್ ಜಿಡಿಪಿ ಗ್ರೋಸ್ 7.8% ಇನ್ ಫಸ್ಟ್ ಕ್ವಾರ್ಟರ್ ಆಫ್ ಕರೆಂಟ್ ಫೈನಾನ್ಷಿಯಲ್ ಇಯರ್, ಬೀಟಿಂಗ್ ಆರ್ಬಿಐಸ್ ಪ್ರೊಜೆಕ್ಷನ್ ಆಫ್ 7%. ಯುಎಸ್ ಡಿಸ್ಕ್ರೈಬ್ಸ್ ಇಂಡಿಯಾ ಆಸ್ ಡೈನಾಮಿಕ್, ಸ್ಟ್ರಾಂಗ್ ಅಂಡ್ ರಿಸಿಲಿಯಂಟ್ ಇಕಾನಮಿ. ನ್ಯೂ ಡೆಲ್ಲಿ ರಿಜೆಕ್ಟ್ಸ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅವಾರ್ಡ್ ಆನ್ ಇಂಡಸ್ ವಾಟರ್ ಟ್ರೀಟಿ. ನೇಪಾಲ್ ರೆಸ್ಕ್ಯೂವರ್ಸ್ ಬ್ಲಾಸ್ಟ್ ಹಿಲ್ ಸೈಡ್ ಇನ್ ಸರ್ಚ್ ಆಫ್ ಹೈಡ್ರೋ ಪವರ್ ವರ್ಕರ್ಸ್ ಆಸ್ ಫ್ಯಾಮಿಲೀಸ್ ವೇಟ್ ಆಂಕ್ಷಸ್ಲಿ. ಅಂಡ್ ಲಿಯೋನೆಲ್ ಮೆಸ್ಸಿ ಅನೌನ್ಸಸ್ ರಿಟೈರ್ಮೆಂಟ್ ಫ್ರಮ್ ಇಂಟರ್ನ್ಯಾಷನಲ್ ಫುಟ್ಬಾಲ್, ಎಂಡಿಂಗ್ ಲೆಜೆಂಡರಿ 21-year career with Argentina national team. Prime Minister Narendra Modi will address the 26th Shanghai Cooperation Organization SCO Summit in Bishkek, Kyrgyzstan today. The 26th SCO Summit has been held under the central motto, Together for Sustainable Peace, Development and Prosperity. We have more from a correspondent.
1: Prime Minister Narendra Modi, in his address to the 26th Shanghai Cooperation Organization Summit, will underline India's priorities in the areas of security, connectivity and opportunity. India has consistently opposed double standards in the fight against terrorism, separatism and extremism. India believes that greater connectivity among member countries is essential for peace and prosperity in the region. At the same time, connectivity projects must respect the sovereignty and territorial integrity of all countries. India has also been emphasizing the need to create new opportunities for the youth of member countries and promote the startup ecosystem. India believes that the energy, innovation and entrepreneurship of young people can give a fresh impetus to regional development and cooperation. Vikalp Shukla, Akashwani News, Bishkek.
0: On the first day of his visit yesterday, PM Modi engaged in cultural events.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನು ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ ಆಗಸ್ಟ್ 26 ಸೆಪ್ಟೆಂಬರ್ 10 ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
4: ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುಸ್ವಾಗತ. 8:32 ಸಮಯವಾಗಿದೆ. September 1 ಮಂಗಳವಾರದ ಬೆಳಗಿನ ಈ ಪ್ರಸಾರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿತಾ ಇದೆ.

ಸಾಕಷ್ಟು ವಿಶೇಷಗಳನ್ನು ನಾವು ಗಮನಿಸುತ್ತಾ ಹೋಗಬಹುದು. ಸೆಪ್ಟೆಂಬರ್ 1ರ ಇಂದಿನ ವಿಶೇಷಗಳನ್ನು ಸ್ವಲ್ಪ ನಾವು ಗಮನಿಸ್ತಾ ಹೋದರೆ, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫೌಂಡೇಶನ್ ಡೇ, ಭಾರತೀಯ ಜೀವ ವಿಮಾ ನಿಗಮ ಆರಂಭ ಆಗಿದ್ದು ಸೆಪ್ಟೆಂಬರ್ 1, 1956 ಇವತ್ತಿನ ಒಂದು ವಿಶೇಷ ಅಂತಲೇ ಹೇಳಬಹುದು. ಹಾಗೆ ಶಾಲೆಯ ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಸುಧಾರಿಸಬೇಕು ಅಂತ ಭಾರತ ಸರ್ಕಾರ NCERT ಸ್ಥಾಪನೆ ಮಾಡಿದ್ದು ಕೂಡ ಸೆಪ್ಟೆಂಬರ್ 1, 1961 ಇದನ್ನು ಶುರು ಮಾಡಲಾಯಿತು. ಇನ್ನು ಸೆಪ್ಟೆಂಬರ್ 1ರಿಂದ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಕೂಡ ಆರಂಭ ಆಗಿದೆ. ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಪೌಷ್ಟಿಕತೆಯನ್ನು ತಡೆಗಟ್ಟಬೇಕು ಅಂತ ಹೇಳಿ 7 ದಿನಗಳ ಕಾಲ 1ರಿಂದ 7ನೇ ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ. ಚಿತ್ರಗೀತೆಗಳನ್ನು ಕೇಳ್ತಾ ಮತ್ತಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಜಾಜಿ ಮಲ್ಲಿಗೆ ಚಿತ್ರದ ಈ ಗೀತೆ ಕೇಳಿ. ಕಾರ್ತಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ. ರಾಮನಾರಾಯಣ್ ಅವರು ಬರೆದ ಗೀತೆ. ಸಾಧು ಕೋಕಿಲ ಅವರ ಸಂಗೀತ.

8:38 ಸಮಯ ಆಗಿದೆ. ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ಪ್ರೀತಿಯಿಂದ ಬಂದಿರುವ ಸಂದೇಶಗಳು ಕೂಡ ಸಾಕಷ್ಟಿದೆ. ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಪತ್ರ ಅಂದ ತಕ್ಷಣ ಹಳೆಯ ನೆನಪುಗಳೆಲ್ಲ ಆಗತ್ತೆ. ಮೊಬೈಲ್ ಇರಲಿಲ್ಲ ಅವಾಗೆಲ್ಲ, ಬರೀ ಇನ್ಲ್ಯಾಂಡ್ ಲೆಟರ್. ನಾನು ತುಂಬ ಲೆಟರ್ ಬರೆದಿದ್ದೇನೆ. ನನ್ನ ಕನ್ನಡ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ನಮ್ಮ ಅಪ್ಪ ನನ್ನ ಕೈಯಲ್ಲೇ ಲೆಟರ್ ಬರೆಸ್ತಾ ಇದ್ರು. ಆಗ ಚೆಂದ ಇತ್ತು ಕಾಲ ಅಂತ ಹೇಳ್ತಾ ಇದ್ರೆ, ಹೌದು, ಇವತ್ತು ಪತ್ರ ಬರೆಯುವ ದಿನ, ವರ್ಲ್ಡ್ ಲೆಟರ್ ರೈಟಿಂಗ್ ಡೇ ಅಂತ ಹೇಳಿ ನಾವು ಬೆಳಗಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ಪತ್ರ ಬರೆಯೋದು ಅಂದರೆ ಅದೊಂಥರ ವಿಶೇಷವಾದಂಥ ಅನುಭವನೇ. ಸರಿ, ಇನ್ನು ಪರಿಮಳ ಆನಂದಮೂರ್ತಿ ಯಲಹಂಕದಿಂದ ಶುಭೋದಯ, ನಾವು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ರೇಡಿಯೋ ಅಭಿಮಾನಿ ನಾನು ಅಂತ ಹೇಳಿ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರ ಸಂದೇಶ ಬಂದಿದೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ನಮಸ್ಕಾರ ಅಂತ ಹೇಳಿದ್ರೆ, ಪತ್ರ ಬರೆಯೋದ್ರ ಬಗ್ಗೆ ಹೇಳಿದ್ರಿ. ಚಿಕ್ಕವರಾಗಿದ್ದಾಗ ಕಾಪಿ ರೈಟಿಂಗ್ ಬರೀತಾ ಇದ್ವಿ. ಎಷ್ಟೊಂದು ವಿಷಯಗಳು ಪತ್ರಗಳ ಮೂಲಕನೇ ನಮಗೆ ಗೊತ್ತಾಗ್ತಾ ಇದ್ದದ್ದು. ವಿವಿಧ ಭಾರತಿಯಿಂದ ಕೂಡ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಕವಿತಾ ಅವರು. ಇನ್ನು ಶ್ರದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ ಪತ್ರ ದಿನಾಚರಣೆಯ ವಿಶೇಷವಾಗಿ ನಾದೋಪಾಸನೆಯಲ್ಲಿ ಹೇಳಿದ ಮಾಹಿತಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ವಾಣಿಶ್ರೀ ಧಾರವಾಡದಿಂದ ನಮಸ್ತೆ ಶುಭೋದಯ, ನಾನು ಕೂಡ ನಿಮ್ಮ ಜೊತೆಯಾಗಿದ್ದೀನಿ ಅಂತ ಹೇಳಿದ್ರೆ, ಶಿರ್ಸಿಯಿಂದ ಎಸ್ ಶ್ರೀನಿವಾಸ್ ಅವರು, ಕನ್ನಡ ರತ್ನ ಭಂಡಾರ ಒಳ್ಳೆ ಕಾರ್ಯಕ್ರಮ, ಆದರೆ ಇನ್ನಷ್ಟು ಹೆಚ್ಚು ಹೆಚ್ಚು ಮಹನೀಯರ ಮಾತುಗಳನ್ನು ಕೂಡ ನಮಗೆ ಕೇಳಿಸಿ ಅಂತ ಹೇಳ್ತಾ ಇದ್ದಾರೆ. ತರೀಕೆರೆ ತಾಲೂಕು ಕರಕುಚ್ಚಿಯಿಂದ ಮನು, ವಿಂಧ್ಯ, ಕವನ, ಕೃತಿಕ ಇವರೆಲ್ಲ ವಿವಿಧ ಭಾರತೀಯ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡು ಬೆಂಗಳೂರು, ಇಲ್ಲಿಂದ ಒಳ್ಳೆಯ ಮಾಹಿತಿಗಳು ವಿವಿಧ ಭಾರತಿಯಲ್ಲಿ ಅಂತ ಹೇಳಿದ್ರೆ, ಆದೂರು ಪ್ರಕಾಶ್ ಆನೇಕಲ್, ನಮ್ಮ ಮಾವನಿಗೆ ಅವರ ಮಾವ ಬರೆದ ಪತ್ರವನ್ನ ನಾನು ಓದಿದ್ದಕ್ಕೆ ನಮ್ಮ ತಾಯಿ ತುಂಬಾ ಸಂತೋಷ ಪಟ್ಟಿದ್ರು ಅಂತ ಹೇಳ್ತಾರೆ. ಇನ್ನು ಆರತಿ ಅವರು ಜಯನಗರ, ಇವರು ಈಗ ಸದ್ಯಕ್ಕೆ ನಾನು ಡೆಲ್ಲಿಯಲ್ಲಿದ್ದೀನಿ, ಆಕಾಶವಾಣಿ ವಿವಿಧ ಭಾರತಿಯನ್ನು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾರೆ. ಹೌದು, ಹೊರಗಡೆ ಹೋದಾಗಲೇ ನಮಗೆ ಗೊತ್ತಾಗೋದು ನಮ್ಮ ಕನ್ನಡ ಭಾಷೆಯ ಮಹತ್ವ, ಕನ್ನಡದ ಪರಿಸರ ಎಷ್ಟೊಂದು ಕಾಡುತ್ತೆ ಅಂತ. ಇನ್ನು ವೆಂಕಟೇಶ್ ಅವರು ಸುಂಕದಕಟ್ಟೆಯಿಂದ, ಎಲ್ಲರಿಗೂ ಕೂಡ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಭಾವಗೀತೆಗಳನ್ನು ಕೇಳಿ ತುಂಬಾ ಖುಷಿಯಾಯಿತು ಅಂತ ಸಂದೇಶ ಕಳಿಸ್ಕೊಟ್ಟಿರೋದು ಷಣ್ಮುಖಪ್ಪ ಎಲ್ಲಿಂದ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಬಾಗಲಕೋಟೆ ಜಿಲ್ಲೆ ಚಿಕ್ಕಲ ಅಂತ ಬರ್ತಿದ್ದೀರಾ, ಸ್ವಲ್ಪ ಚೆನ್ನಾಗಿ ಅರ್ಥ ಆಗೋ ಹಂಗೆ ಬರೀರಿ ದಯವಿಟ್ಟು. ಪುಷ್ಪ ಶಾನ್ಭೋಗ್ ಅವರು ಗದಗ್ನಿಂದ ಶುಭೋದಯ, ಕನ್ನಡ ರತ್ನ ಭಂಡಾರ, ಭಾವಗೀತೆ, ನಾದೋಪಾಸನೆ ಎಲ್ಲವೂ ಕೂಡ ತುಂಬಾ ಇಷ್ಟ ಆಯಿತು ಅನ್ನುವ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ. ಹೇಗೆ ಕಾರ್ಯಕ್ರಮವನ್ನು ಕೇಳ್ತಾ ನೀವು ಕೂಡ ನಮ್ಮ ಜೊತೆಯಾಗಿರಿ. ಇನ್ನು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ದಿನ ಯಾರ್ಯಾರ್ದು ಜನ್ಮದಿನಗಳು ಆಚರಿಸ್ಕೊಳ್ತಾ ಇದ್ದಾರೆ, ಯಾರನ್ನ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಗಮನಿಸಿದಾಗ, ಇಸ್ಕಾನ್ ಅಂದರೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಸಂಸ್ಥಾಪಕರು ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಇದರ ಒಂದು ಸಂಸ್ಥಾಪಕರಾದಂಥ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರ ಜನ್ಮದಿನ ಇವತ್ತು. ಹಾಗೆಯೇ ಭಾರತ ಮೂಲದ ಅಮೆರಿಕನ್ ಲೇಖಕಿ ನಟಿ ಮಾಡೆಲ್ ಪದ್ಮಲಕ್ಷ್ಮಿ ಅವರ ಜನ್ಮದಿನ ಕೂಡ, ಹೌದು, ಸೆಪ್ಟೆಂಬರ್ 1. ಇನ್ನು ನಮ್ಮನ್ನು ಅಗಲಿದಂಥವ್ರನ್ನ ನಾವು ನೆನಪು ಮಾಡ್ಕೊಳ್ಳೋದಾದರೆ, ಸಾವಿರದ ಜನಿಸಿದವರು ಭಾರತದ ಪ್ರಭಾವಿ ರಾಜಕಾರಣಿ ಮತ್ತು ಲೋಕಸಭೆಯ ಮಾಜಿ ಸ್ಪೀಕರ್, ಮೇಘಾಲಯದ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸವನ್ನು ಮಾಡಿದರು.

0: ಭಾವಿ ಸನ್ಯಾಸಿಗಳಲ್ಲಿ ಒಬ್ಬರಾದವರು, ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಕೆಲಸ ಮಾಡಿದಂಥ ಮುನಿ ತರುಣ್ ಸಾಗರ್ ಅವರ ಸ್ಮರಣಾ ದಿನ ಇವತ್ತು.
1: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
2: ಜಾತಿ, ಮತ ಪಂಥ ಪಂಗಡ ಇವು ಮನುಷ್ಯ ನಿರ್ಮಿತ, ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
1: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ, ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗು.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇತ್ತಾನೆ ಕೇಳಿದ ಹಾಡು ಜನುಮದ ಗೆಳತಿ ಚಿತ್ರದ ಗೀತೆ ಉದಿತ್ ನಾರಾಯಣ್ ಹಾಗೂ ಅನುರಾಧಾ ಶ್ರೀರಾಮ್ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ವಿ ಮನೋಹರ್ ಅವರು ಸಂಗೀತ ಸಂಯೋಜನೆ ಮಾಡಿದರು. ವರ್ಲ್ಡ್ ಲೆಟರ್ ರೈಟಿಂಗ್ ಡೇ ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಲೀಲಾ ಬೇಗೂರಿನಿಂದ ಹೇಳ್ತಾ ಇದ್ರೆ, ನಾವು ಶಾಲೆಯಲ್ಲಿ ಓದ್ತಾ ಇದ್ದಾಗ ರೇಡಿಯೋಗೆ ಪತ್ರಗಳನ್ನು ಬರೆದು ನಮ್ಮ ನೆಚ್ಚಿನ ಹಾಡುಗಳನ್ನು ಕೇಳ್ತಾ ಇದ್ದೆ ಅಂತ. ಈಗಲೂ ಕೂಡ ನೀವು ಆ ಕೆಲಸ ಮಾಡಬಹುದು, ನಾವು ಅದಕ್ಕಾಗಿ ನಿಮಗೆ ಅವಕಾಶವನ್ನು ಮೀಸಲಿಟ್ಟಿದ್ದೇವೆ. ಇನ್ನು ಸ್ವರೂಪ್ ಲೋಕೇಶ್ ಅವರು ಹೇಳ್ತಾ ಇದ್ರೆ, ವಿವಿಧ ಭಾರತಿ ಹಾಡುಗಳ ಗಣಿ ಎಲ್ಲೇ ಇರಲಿ ಹೇಗೆ ಇರಲಿ ವಿವಿಧ ಭಾರತಿ ಕೇಳ್ತಾ ಇರಿ, ಮನಸ್ಸಿಗೆ ಮುದ ಆಗುತ್ತೆ ಅಂತ ಹೇಳಿ. ಮತ್ತೊಬ್ಬರು ಸುನಿಲ್ ಕುಮಾರ್ ಗೌಡನಪಾಳ್ಯ ಬೆಂಗಳೂರಿನಿಂದ ಪತ್ರ ಬರೆಯೋದಕ್ಕೆ ಸಂಬಂಧಪಟ್ಟಾಗೆ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಪತ್ರ ಬರೀತಾ ಇದ್ದ ಕಾಲನೇ ಚೆನ್ನಾಗಿತ್ತು, ಎದುರುಗಿದ್ದಾಗ ಆಡೋಕ್ಕಾಗದೇ ಇರುವಂಥ ಎಷ್ಟೋ ಭಾವನೆಗಳನ್ನು ಅದರಲ್ಲಿ ವ್ಯಕ್ತಪಡಿಸಬಹುದಾಗಿತ್ತು. ಪತ್ರಕ್ಕಾಗಿ ಕಾಯ್ತಾ ಇದ್ದಾಗ ಏನೋ ಒಂದು ತುಡಿತಾ ಇತ್ತು, ಪತ್ರ ಕೈಗೆ ಸಿಕ್ಕಾಗ ಸಮಾಧಾನ ಇತ್ತು. ಪತ್ರ ಓದ್ತಾ ಓದ್ತಾ ಅತ್ತಿದ್ದೂ ಇತ್ತು, ಖುಷಿಯಿಂದ ನಕ್ಕಿದ್ದೂ ಇತ್ತು. ಪತ್ರವನ್ನು ಜೋಪಾನವಾಗಿ ಎತ್ತಿಡ್ತಾ ಇದ್ದಿದ್ದು ಇತ್ತು, ಸಿಟ್ಟಿನಲ್ಲಿ ಹರಿದು ಬಿಸಾಡಿದ್ದು ಇತ್ತು. ಪ್ರೀತಿ ಪತ್ರದ ಗಮ್ಮತ್ತು ಬೇರೆಯೇ ಇತ್ತು, ಅದರ ವಿಷಯ ಬರೆದು ಓದಿದವರಿಗೂ ಗೊತ್ತು. ಪ್ರಿಯಕರನ ಪತ್ರ ಓದಿ ಪ್ರೇಯಸಿ ನಾಚಿದ್ದು ಇತ್ತು, ಪ್ರೇಯಸಿಯ ಪತ್ರವನ್ನ ಪ್ರಿಯಕರ ಎದೆಗೆ ಅಪ್ಪಿ ಮುದ್ದಾಡಿದ್ದು ಇತ್ತು. ಅದು ಇತ್ತು, ಇದು ಇತ್ತು, ಆಧುನಿಕ ಜಗತ್ತಿನ ಭಾರದಲ್ಲಿ ಇದೆಲ್ಲವೂ ಈಗ ಮಾಯವಾಗಿತ್ತು.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ, ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಅಂಬಾರಿ ಚಿತ್ರಕ್ಕಾಗಿ ಚಿತ್ರ ಅವರ ಧ್ವನಿಯಲ್ಲಿ ಜಯಂತ್ ಕಾಯಕಿಣಿಯವರು ಬರೆದ ಗೀತೆಗೆ ಕೇಳಿದ್ರಿ. ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ವಿ ಹರಿಕೃಷ್ಣ. 1970-80 ದಶಕದಲ್ಲಿ ಪತ್ರ ಬರೋದು ಅಂದರೆ ಅದೇ ಒಂದು ದೊಡ್ಡ ಸಂತೋಷ. ಅಂಚೆ ಪತ್ರಕ್ಕಾಗಿ ಕಾಯ್ತಾ ಇದ್ದ ಆ ದಿನಗಳು, ಪತ್ರ ಕೈಗೆ ಸಿಕ್ಕಾಗ ಉಂಟಾಗ್ತಾ ಇದ್ದಂಥ ಖುಷಿ, ಇದೆಲ್ಲವೂ ಕೂಡ ಮನಸ್ಸಿನಲ್ಲಿ ಹಸಿರಾಗಿದೆ. ಒಂದು ಪತ್ರದಲ್ಲಿ ನೂರಾರು ಕನಸುಗಳು, ನೂರಾರು ಭಾವನೆಗಳು, ಪ್ರೀತಿ, ಆತ್ಮೀಯತೆ, ನೆನಪುಗಳು ಅಡಗಿರ್ತಾ ಇದ್ವು. ಪತ್ರವನ್ನು ಓದೋದಷ್ಟೇ ಅಲ್ಲ, ಮತ್ತೆ ಮತ್ತೆ ಓದಿ ಜೋಪಾನವಾಗಿ ಇಟ್ಕೊಳ್ತಾ ಇದ್ವಿ. ಆ ಪತ್ರದಲ್ಲಿದ್ದಂತಹ ಭಾವನೆಗಳಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈಗ ಸ್ಮಾರ್ಟ್ಫೋನ್, ಮೆಸೇಜ್, ವಾಟ್ಸಪ್ಗಳ ಯುಗದಲ್ಲಿ ಕ್ಷಣದಲ್ಲೇ ಸಂದೇಶ ತಲುಪುತ್ತೆ, ಸಂಪರ್ಕ ಹೆಚ್ಚಾಗಿದೆ. ಆದರೂ ಕೂಡ ಪತ್ರಕ್ಕಾಗಿ ಕಾಯ್ತಾ ಇದ್ದಂತಹ ಕಾತರ, ಆತ್ಮೀಯತೆ, ಭಾವನಾತ್ಮಕ ಸ್ಪರ್ಶ ಮಾತ್ರ ಕಳೆದು ಹೋಗಿದೆ. ಇವತ್ತು ವಿಶ್ವ ಪತ್ರ ಬರೆಯುವ ದಿನ ಅಂತ ಕೇಳಿ ಹಳೆಯ ನೆನಪುಗಳೆಲ್ಲವೂ ಬಂತು ಅಂತ ಹೇಳಿ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಮೆಸೇಜ್ ಮಾಡಿದ್ದಾರೆ. ಹೌದು, ಇಲ್ಲಿಗೆ ನಮ್ಮ ಇಂದಿನ ಈ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಸಮಯ ಆಗಿದೆ 9:20 ಕೇಳ್ತಾ ಇರೋದು 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಯಾವಾಗಲೂ ನಿಮ್ಮ ಸಂಗಡ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: اردو زبان کے پروگرام بھی AIR ایپ پر ملتے
4: ہیں. آکاشوانی انیت تمل نکلچوں نیوز آن AIR ایپل کھڑکوں.

9:05 ಸಮಯ ಆಗಿದೆ. ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭ ದಿನ. ಇವಂದಿನ ಈ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈಗಾಗಲೇ ಹೇಳಿದ ಹಾಗೆ ಸೆಪ್ಟೆಂಬರ್ 1 ಒಂದು ವಾರಗಳ ಕಾಲ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ನಡೀತಾ ಇದೆ. ಪೌಷ್ಟಿಕಾಂಶ, ಅದ್ರ ಬಗ್ಗೆ ಸಾಕಷ್ಟು ನಾವೀಗ ತಿಳ್ಕೊಳ್ತಾನೆ ಇದ್ದೀವಿ. ಎಲ್ಲರಿಗೂ ಗೊತ್ತಿದೆ ಯಾವುದೆಲ್ಲ ಪೌಷ್ಟಿಕಾಂಶ, ಯಾವುದನ್ನು ಹೆಚ್ಚು ತಿನ್ನಬೇಕು, ಯಾವುದನ್ನು ಕಡಿಮೆ ತಿನ್ನಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದು ಈಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಅದರ ಅನುಸರಣೆ ಎಷ್ಟರ ಮಟ್ಟಿಗೆ ಮಾಡ್ತೇವೆ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಕೇಳ್ಕೋಬೇಕು. ಪೌಷ್ಟಿಕಾಂಶ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಹಿರಿಯರವರೆಗೆ ಪೌಷ್ಟಿಕಾಂಶ ಬೇಕೇ ಬೇಕು. ಅದರಲ್ಲೂ ವಿಶೇಷವಾಗಿ ಹದಿಹರೆಯದ ಹೆಣ್ಣುಮಕ್ಕಳು, ಗರ್ಭಿಣಿಯರು, ಬಾಣಂತಿಯರಿಗೆ ಪೌಷ್ಟಿಕಾಂಶಗಳ ಅವಶ್ಯಕತೆ ಹೆಚ್ಚು ಇದೆ. ಯಾಕೆಂದರೆ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಆಹಾರವನ್ನು ನಾವು ತೆಗೆದುಕೊಳ್ಳದೇ ಇದ್ದರೆ ನಮಗೆ ಕೆಲಸ ಮಾಡೋದಕ್ಕೆ, ಓಡಾಡೋದಕ್ಕೆ, ನಮ್ಮ ದೇಹದ ಅಂಗಾಂಗಗಳ ಬೆಳವಣಿಗೆಗೆ ಕೂಡ, ಮತ್ತು ನಮ್ಮ ಆರೋಗ್ಯ ಸರಿಯಾಗಿರಬೇಕು ಅಂತ ಹೇಳಿದ್ರೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪೌಷ್ಟಿಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ತಗೊಂಡಾಗಲಿ ನಮ್ಮ ಜೀವಕೋಶಗಳಿಗೆ ಬೇಕಾದಂತಹ ಸತ್ವ ಸಿಗುತ್ತೆ. ಹಾಗಾಗಿ ನಾವು ಸರಿಯಾಗಿ ಆಹಾರವನ್ನು ಸೇವನೆ ಮಾಡಬೇಕು. ನಾವು ಸೇವನೆ ಮಾಡಿದ ಆಹಾರ ಜೀರ್ಣವಾಗಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಪ್ರೋಟೀನ್, ಶರ್ಕರ, ಪಿಷ್ಟ, ಮೇದಸ್ಸು, ಜೀವಸತ್ವಗಳು, ವಿಟಮಿನ್ ಅಂದರೆ ಖನಿಜಗಳ ಮೂಲಕ ದೇಹದ ಬೆಳವಣಿಗೆಗೆ ಬೇಕಾದಂತಹ ಎಲ್ಲವನ್ನು ಕೂಡ ಪೂರೈಕೆ ಮಾಡುತ್ತೆ ಅನ್ನುವ ದೃಷ್ಟಿಯಿಂದಾನೇ ಪ್ರತಿ ವರ್ಷ ಸೆಪ್ಟೆಂಬರ್ 1-7 ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ನಾವು ಇನ್ನಷ್ಟು ಮತ್ತಷ್ಟು ತಿಳ್ಕೊಳ್ತಾ ಸಾಗೋಣ. ಇದರ ಜೊತೆಯಾಗ್ತಾ ಇದೆ ಚಂದದ ಹಾಡುಗಳು. ಹಾಗೆಯೇ ಸೆಪ್ಟೆಂಬರ್ 1 ಮಂಗಳವಾರದ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ಚಂದು.

0: ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಹಾಡನ್ನ ಹಾಡಿದವರು ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್. ಜಯಂತ್ ಕಾಯಕಣಿಯವರು ಬರೆದ ಗೀತೆ ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ.
1: ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು.
2: ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರನ್ನೂ ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ.
1: ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗಗಳಿಂದ ದೂರವಿರೋಣ.
0: ಒಂಬತ್ತು ಗಂಟೆ 12:50 ಸಮಯ. 102.9 FM ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಪೌಷ್ಟಿಕಾಂಶಗಳ ಮಹತ್ವಕ್ಕೆ ಸಂಬಂಧಿಸಿದ ಹಾಗೆ ಸೆಪ್ಟೆಂಬರ್ 1 ರಿಂದ 1 ವಾರ ರಾಷ್ಟ್ರೀಯ ಪೌಷ್ಟಿಕಾಂಶ

ಸಪ್ತಾಹ ನಡೀತಾ ಇದೆ. ಹಾಗಾಗಿ ನಾವು ಕೂಡ ಅದೇ ವಿಷಯವನ್ನ ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ನಮ್ಮ ಜರ್ನಿಯನ್ನು ಮುಂದುವರಿಸ್ತಾ ಇದ್ದೇವೆ. ನಿಜ, ನಮಗೆ ನೀರು ಕೂಡ ದೇಹದ ಪೋಷಣೆಗೆ ಬಹಳ ಮುಖ್ಯ. ಯಾಕೆಂದರೆ ದೇಹದ ಒಂದು ತೂಕದಲ್ಲಿ 70% ನೀರಿದೆ ಅಂತಾರೆ. ಮತ್ತು ದೇಹದ ಎಲ್ಲ ಜೀವಕೋಶಗಳಲ್ಲಿಯೂ ಕೂಡ ನೀರು ಬಹಳ ಮುಖ್ಯವಾದಂಥದ್ದು. ದೇಹದಲ್ಲಿ ನಡೆಯುವಂಥ ಎಲ್ಲ ರಾಸಾಯನಿಕ ಬದಲಾವಣೆಗಳು ಹಾಗೆ ಬೇರೆ ಬೇರೆ ಕ್ರಿಯೆಗಳೆಲ್ಲವೂ ನೀರಿನ ಮೂಲಕವೇ ನಡೆಯೋದ್ರಿಂದ ಕನಿಷ್ಠ ಅಂದರೆ 2 ಲೀಟರ್ ನೀರನ್ನಾದರೂ ತಪ್ಪದೇ ಕುಡಿಬೇಕು ಅಂತ ಹೇಳ್ತಾರೆ ಪೌಷ್ಟಿಕ ಆಹಾರ ತಜ್ಞರು. ಇನ್ನು ನಾವು ಸೇವಿಸುವ ಆಹಾರದಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಕು, ದೇಹದ ಬೆಳವಣಿಗೆಗೆ, ಜೀವಕೋಶಗಳ ದುರಸ್ತಿಗೆ ಕೂಡ ರಕ್ಷಣಾ ವ್ಯವಸ್ಥೆಯ ಅಗತ್ಯವಾಗಿ ನಮಗೆ ಪ್ರೋಟೀನ್ ಬೇಕಾಗಿರೋದ್ರಿಂದ ಪ್ರೋಟೀನ್ಗಳನ್ನು ಕೂಡ ನಾವು ಸರಿಯಾಗಿ ಸೇವನೆ ಮಾಡಬೇಕು. ನಾವು ತಿನ್ನುವ ಆಹಾರದಿಂದ ಎಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಹಾಲು, ದ್ವಿದಳ ಧಾನ್ಯ, ಬೇಳೆಕಾಳು, ಅದು ಯಾವುದೇ ಬೇಳೆ ಆಗಿರ್ಬೋದು, ತೊಗರಿ, ಹೆಸರು, ಉದ್ದು, ಕಡಲೆ, ಮೊಟ್ಟೆ, ಮೀನು, ಮಾಂಸಗಳಲ್ಲಿ ಪ್ರೋಟೀನ್ ಇರೋದ್ರಿಂದ ಇಂತಹ ಆಹಾರಗಳನ್ನು ಸೇವನೆ ಮಾಡುವುದು ಅಗತ್ಯ ಅಂತ ಅಂತಾರೆ ಪೌಷ್ಟಿಕಾಂಶದ ಕುರಿತಾಗಿ ಸಂಶೋಧನೆಯನ್ನು ಮಾಡಿರುವಂಥ ತಜ್ಞರು. ಸರ್ಕಸ್ ಚಿತ್ರದ ಒಂದು ಹಾಡು ಕೇಳಿ. ನರೇಶ್ ಅಯ್ಯರ್ ಹಾಗೂ ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ. ಯೋಗರಾಜ್ ಭಟ್ ಅವರು ಬರೆದ ಗೀತೆ ಇದು. ಎಮಿಲ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಇಂದಿನ ದಿನಗಳಲ್ಲಿ ಮನುಷ್ಯ ತಾನು ಬದುಕ್ತಾ ಇರುವಂತಹ ಈ ಸಂದರ್ಭಗಳಲ್ಲಿ ತಾನು ತೆಗೆದುಕೊಳ್ಳುವಂತಹ ಆಹಾರದಿಂದ ಸಿಗ್ತಾ ಇರುವಂತಹ ಪೌಷ್ಟಿಕಾಂಶಗಳು, ಒಂದೊಂದು ಪೌಷ್ಟಿಕಾಂಶದ ಸತ್ವ ಕೂಡ ನಮಗೆ ಬಹಳ ಉಪಯೋಗವನ್ನು ತಂದುಕೊಡುತ್ತೆ. ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ದೂರ ಮಾಡೋದಕ್ಕೆ ಯಶಸ್ವಿಯಾಗುತ್ತೆ. ಈ ಪೌಷ್ಟಿಕಾಂಶಗಳ ಪ್ರಮಾಣ ಖಂಡಿತವಾಗ್ಲೂ ಸ್ವಲ್ಪ ಜಾಸ್ತಿ ಇದ್ದರೆ ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಆದರೆ ಈಗ ಏನಾಗ್ತಾ ಇದೆ, ನಾವು ಬೇರೆ ಬೇರೆ ದೇಶಗಳ ಆಹಾರಗಳ ಕಡೆಗೆ ಮನಸ್ಸೋತು ನಮ್ಮ ದೇಹಕ್ಕೆ ಬೇಕಾದಂತಹ ಆಹಾರವನ್ನು ತಗೊಳ್ಳೋದ್ರಲ್ಲಿ ನಾವು ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದೀವಿ. ಅಂದರೆ ಇದರಿಂದಾಗಿ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಹೆಚ್ಚು ಸಮಯ ಆರೋಗ್ಯವಂತರಾಗಿ ನಾವು ಬದುಕಬೇಕು, ನಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರದ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಪೌಷ್ಟಿಕಾಂಶಗಳು ಇರುವಂಥ ಆಹಾರವನ್ನು ಸೇವನೆ ಮಾಡಲೇಬೇಕು. ಅಂದರೆ ತುಂಬ ಜನ ಅಂದ್ಕೊಳ್ತಾರೆ ಕಾರ್ಬೋಹೈಡ್ರೇಟ್ಸ್ ತಗೊಂಡ್ರೆ ತೂಕ ಜಾಸ್ತಿ ಆಗುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಆದರೆ ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹದ ಕಾರ್ಯ ಚಟುವಟಿಕೆಗಳಿಗೆ ನೆರವಾಗುತ್ತವೆ. ಇವು ಗ್ಲೂಕೋಸ್ ರೂಪದಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಮೆದುಳಿಗೆ ಬೇಕಾದ ಶಕ್ತಿಯನ್ನು ಕೂಡ ಕೊಡುತ್ತೆ, ಬೇರೆ ಬೇರೆ ಕಾಯಿಲೆಗಳಿಂದ ರಕ್ಷಣೆ ಕೊಡುತ್ತೆ. ಹಾಗಾಗಿ ನಾವು ಹಣ್ಣು ತರಕಾರಿ ಕಾಳುಗಳನ್ನು ತಗೊಳ್ಳೋದ್ರಿಂದ ನಮಗೆ ಬೇಕಾದಂತಹ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ. ಇನ್ನು ಪ್ರೋಟೀನ್ ಅಂತ ಹೇಳಿದಾಗ, ಈಗಾಗಲೇ ಹೇಳಿದ ಹಾಗೆ ಮಾಂಸಖಂಡಗಳ ಬಲಪಡಿಸುವಿಕೆಯಲ್ಲಿ ಪ್ರೋಟೀನ್ನ ಅಗತ್ಯ ಸಾಕಷ್ಟು ಬೇಕಾಗೋದ್ರಿಂದ ಜೀವಕೋಶಗಳು, ಮೂಳೆ, ಚರ್ಮ ಹಾಗೆ ತಲೆ ಕೂದಲಿಗೆ ಪ್ರೋಟೀನ್ ಬೇಕಾಗತ್ತೆ. ಅಂದರೆ ಏನಪ್ಪ ಅಂದರೆ ಸೋಯಾ ಅವರೆ ಬೀಜಗಳು, ಕಾಳುಗಳು, ಮೊಟ್ಟೆ, ಮೀನು, ಮಾಂಸ ಇದರಲ್ಲೆಲ್ಲ ನಮಗೆ ಬೇಕಾದಂಥ ಪ್ರೋಟೀನ್ ಸಿಗುತ್ತೆ. ಇನ್ನು ನಾವು ಸೇವಿಸುವಂಥ ಆಹಾರದಲ್ಲಿ ವಿಟಮಿನ್ ಖನಿಜಾಂಶಗಳನ್ನು ಹೀರ್ಕೊಳ್ಳೋದಕ್ಕೋಸ್ಕರ ಆರೋಗ್ಯಕರವಾದ ಕೊಬ್ಬು ಅದು ಕೂಡ ಬೇಕಾಗುತ್ತೆ. ಹಾಗಾಗಿ ಒಮೆಗಾ 3, ಒಮೆಗಾ 6 ಫ್ಯಾಟಿ ಇದರಲ್ಲಿ ಕೂಡ ಒಳ್ಳೆಯ ಕೊಬ್ಬಿನ ಅಂಶಗಳು ಇರುತ್ತೆ. ಅದು ಒಣ ಬೀಜಗಳು, ಮೀನು ಇಂಥದ್ರಿಂದ ನಮಗೆ ಸಿಗ್ತಾ ಹೋಗುತ್ತೆ. ಇಂತಹ ಆಹಾರವನ್ನು ಕೂಡ ಸೇವನೆ ಮಾಡಬೇಕು ಅಂತ ನಮಗೆ ಹೇಳ್ತಾರೆ ಡಾಕ್ಟರ್ ವಸುಂಧರಾ ಭೂಪತಿಯವರು ತಮ್ಮ ಒಂದು ಲೇಖನದಲ್ಲಿ.

0: ಹಾಯ್ ಉಷಾ.
1: ಹಾಯ್.
0: ಏನೇ ಇಷ್ಟೊಂದು ಸ್ಮಾರ್ಟ್ ಆಗಿ ಬಿಟ್ಟಿದ್ಯಾ? ಏನೇ ನಿನ್ನ ಸೌಂದರ್ಯದ ಗುಟ್ಟು?
1: ಏನಿಲ್ಲ ಕಣೆ, ಎಲ್ಲ ಈಸಿ. ಚಿಂತೆ ಮಾಡಬಾರ್ದು, ಯಾವಾಗ್ಲೂ ವ್ಯಾಯಾಮ ಮಾಡ್ತಾ ಇರಬೇಕು. ಅಲ್ಲದೆ ಹಸಿರು ತರಕಾರಿಗಳನ್ನು ಅಂದ್ರೆ ವಿಟಮಿನ್ ಸಿ ಯುಕ್ತ ಉತ್ತಮ ಸೊಪ್ಪು ತರಕಾರಿಗಳನ್ನು ಉಪಯೋಗಿಸ್ತಾ ಇರಬೇಕು.
2: ಶುದ್ಧ ಸುರಕ್ಷಿತ ಆಹಾರ ಬಳಸಿರಿ. ನಮ್ಮ ಆರೋಗ್ಯ ನಮ್ಮ ಹೊಣೆ.

0: ಗಿಲ್ಲಿ ಚಿತ್ರಕ್ಕಾಗಿ ಕಾರ್ತಿಕ್ ಅವರು ಹಾಡಿದ ಗೀತೆಯನ್ನ ಕೇಳಿದ್ರೆ ರಾಮ್ ನಾರಾಯಣ್ ಅವರು ಬರೆದ ಈ ಹಾಡು ಯುವನ್ ಶಂಕರ್ ರಾಜ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿ ಬಂತು.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ

0: ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
1: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
3: ರಜಾನೆ, ಹಿಂದಿಗಿಂತನೂ ಈಗ ಪೌಷ್ಟಿಕಾಂಶಗಳ ಬಗ್ಗೆ ಗಮನ ಹರಿಸಿ ತಾಯಂದಿರು ತಮ್ಮ ತಮ್ಮ ಮನೆಗಳಲ್ಲಿ ಅಡುಗೆಯಲ್ಲಿ ಬೇರೆ ಬೇರೆ ರೀತಿಯ ತರಕಾರಿ, ಹಣ್ಣು, ಹಾಲು, ಮಾಂಸ, ಮೊಟ್ಟೆ ಇದನ್ನೆಲ್ಲ ಬೇರೆ ಬೇರೆ ರೂಪದಲ್ಲಿ ಸಿದ್ಧ ಮಾಡಿ ಕೊಟ್ಟರು ಕೂಡ ಮಕ್ಕಳು ತಿನ್ನೋದಕ್ಕೆ ನಿರಾಕರಿಸ್ತಾ ಇರುವಂತಹ ಈ ದಿನಗಳಲ್ಲಿ ಪೌಷ್ಟಿಕಾಂಶಗಳು ಯಾವ್ಯಾವುದನ್ನು ಕಡ್ಡಾಯವಾಗಿ ತಗೊಳ್ಳೇಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದರೆ ಮೇದಸ್ಸು ಅಂದರೆ ಕೊಬ್ಬು ಅಂತ ಹೇಳ್ತೀವಲ್ಲ, ಈ ಕೊಬ್ಬು ನಮಗೆ ಬೇಕು, ನಮ್ಮ ಶರೀರಕ್ಕೆ ಬೇಕು. ಇದು ಆಹಾರದಲ್ಲಿ ರುಚಿಯನ್ನು ಕೊಡುತ್ತೆ. ಅಂದರೆ ನಾವೆಲ್ಲ ಬಹಳ ಇಷ್ಟಪಟ್ಟು ತಿನ್ನುವಂಥ ವಡೆ, ಬಜ್ಜಿ, ಬೋಂಡ ಇವೆಲ್ಲವೂ ಕೂಡ ಸ್ವಲ್ಪ ತಗೊಳ್ಬಹುದು, ಆದರೆ ಅತಿಯಾದ ಬಳಕೆ ಬೇಡವೇ ಬೇಡ ಅನ್ನುವ ಹಾಗೆ. ಅಂದರೆ ನಾವು ಪ್ರತಿದಿನ ಬಳಸುವಂಥ ಅಡುಗೆ ಎಣ್ಣೆಗಳಿಂದ ಮೇದಸ್ಸಿನ ಲಾಭವನ್ನು ನಾವು ಪಡ್ಕೊಳ್ಬಹುದು. ಕಡಲೆಕಾಯಿ ಎಣ್ಣೆ, ಕುಸುಬೆ ಎಣ್ಣೆ, ಸೂರ್ಯಕಾಂತಿ, ಎಳ್ಳು, ತುಪ್ಪ ಇವೆಲ್ಲವೂ ಕೂಡ ನಮಗೆ ಮೇದಸ್ಸಿನ ಮೂಲಗಳು ಅಂತ. ಇನ್ನು ಎ ಜೀವಸತ್ವ, ಬಿ ಜೀವಸತ್ವ. ಜೀವಸತ್ವ ಅಂತ ಹೇಳಿದಾಗ ನಾವು ಸಹಜವಾಗಿ ತರಕಾರಿ ಅಂತ ಅಂದ್ಕೊಳ್ಬಹುದು. ಬೆಂಡೆಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಟೊಮೆಟೊ, ಹಾಲು, ತುಪ್ಪ, ಬೆಣ್ಣೆ, ಮೀನು ಇವೆಲ್ಲವೂ, ಜೊತೆಗೆ ನುಗ್ಗೆಸೊಪ್ಪು, ಬೇರೆ ಬೇರೆ ರೀತಿಯ ಸೊಪ್ಪುಗಳು, ಇದರಲ್ಲೆಲ್ಲವೂ ಕೂಡ ಎ ಜೀವಸತ್ವ ಇರುತ್ತೆ. ಇಂಥ ಒಂದು ಆಹಾರದ ಬಳಕೆಯನ್ನು ಆಗಾಗ ಮಿಸ್ ಮಾಡದೆ ನಾವು ತಗೊಳ್ತಾ ಇರಬೇಕು. ಇನ್ನು ಬಿ ಜೀವಸತ್ವ ಅಂತ ಹೇಳಿದ್ರೆ ಹಿಟ್ಟು, ಅಕ್ಕಿ, ಗೋಧಿ ಹಿಟ್ಟು ಮತ್ತು ನೆಲಗಡಲೆ, ಇದರಲ್ಲೆಲ್ಲ ಕೂಡ ಬಿ ಜೀವಸತ್ವ ಇರುತ್ತೆ. ಈ ಬಿ ಜೀವಸತ್ವ ನಮ್ಮ ಶರೀರದಲ್ಲಿ ಕಡಿಮೆ ಆದಾಗ ತೂಕ ಕಡಿಮೆ ಆಗುತ್ತೆ, ಜೀರ್ಣಶಕ್ತಿಯ ತೊಂದರೆಯಾಗಿ ಬೆಳವಣಿಗೆಯಲ್ಲಿ ಕುಂಠಿತವನ್ನು ಕಾಣಬಹುದು. ಇನ್ನು ಹಾಲು, ಹಾಲಿನ ಉತ್ಪನ್ನಗಳು, ತರಕಾರಿ, ಇದರಲ್ಲಿ ಕೂಡ B2 ಇದೆ. ಇದರಿಂದಾಗಿ B2 ನಮಗೆ ಕಡಿಮೆ ಆಯಿತು ಅಂದರೆ ಕಣ್ಣು ಕೆಂಪಾಗುತ್ತೆ, ದೃಷ್ಟಿಮಂದ ಆಗುತ್ತೆ, ಹಾಗಾಗಿ ನಮಗೆ ಬಿ ಜೀವಸತ್ವ 2 ಕೂಡ ಬೇಕಾಗುತ್ತೆ. ಇನ್ನು B6 ಅಂತ ಹೇಳಿ, ಈ B6ನಲ್ಲಿ ಎಲ್ಲ ರೀತಿಯ ಹಸಿರು ತರಕಾರಿ, ಮಾಂಸಾಹಾರದಲ್ಲಿ ಕೂಡ B6 ಅನ್ನುವಂಥ ಜೀವಸತ್ವ ಇದೆ. ಒಂದು ವೇಳೆ ನಮ್ಮ ಶರೀರದಲ್ಲಿ B6 ಜೀವಸತ್ವ ಕಡಿಮೆ ಆಯಿತು ಅಂದಾಗಲೇ ನಮ್ಮ ಆರೋಗ್ಯದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಗಮನಿಸಬಹುದು. ಮುಖ್ಯವಾಗಿ ಅಪಸ್ಮಾರ, ಫಿಟ್ಸ್ ಅಂತೀವಲ್ಲ, ಅದು ಕೂಡ ಕಾರಣ ಆಗುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಇನ್ನು ನಮಗೆ ಗೋಧಿ, ಆಲೂಗಡ್ಡೆ, ಬೇಳೆಕಾಳುಗಳು, ಟೊಮ್ಯಾಟೊ, ಹಸಿರು ಸೊಪ್ಪು, ತರಕಾರಿ, ಮಾಂಸಾಹಾರ, ಇದರಲ್ಲೆಲ್ಲ ನಿಯಾಸಿನ್ ಅನ್ನುವ ಒಂದು ಅಂಶ ಇದೆ. ನಿಯಾಸಿನನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನಮ್ಮ ದೇಹದಲ್ಲಿ ಈ ಎಲ್ಲ ಅಂದರೆ ಗೋಧಿ, ಆಲೂಗಡ್ಡೆ, ಬೇಳೆ, ಟೊಮ್ಯಾಟೊ, ಹಸಿರು ಸೊಪ್ಪು, ತರಕಾರಿಗಳನ್ನು ನಾವು ಸರಿಯಾಗಿ ತಗೊಳ್ಳದೆ ಹೋದಾಗ ಮಾನಸಿಕ ತೊಂದರೆ, ಆತಂಕ, ಖಿನ್ನತೆ, ಚರ್ಮದ ಸಮಸ್ಯೆಗಳು, ಜೀರ್ಣಾಂಗದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಇದನ್ನು ಕೂಡ ಸರಿಯಾಗಿ ನೋಡಿಕೊಂಡು ನಿಭಾಯಿಸಬೇಕಾಗತ್ತೆ. ಸೆಕೆಂಡುಗಳ ಸಮಯ ಇಂದಿನ ವಿಶೇಷ ಪೌಷ್ಟಿಕ ಆಹಾರ ಸಪ್ತಾಹದ ಸಂದರ್ಭದಲ್ಲಿ ಒಂದಿಷ್ಟು ಪೌಷ್ಟಿಕಾಂಶಗಳ ಬಗ್ಗೆ ಮಾಹಿತಿಯ ಜೊತೆಗೆ ಹಾಡುಗಳು ಸಾಕ್ತಾ ಇದೆ. ಈಗ ನೀವು ಕೇಳ್ತಾ ಇರೋದು ಚೆಲ್ಲಿದರು ಸಂಪಿಗೆಯ ಚಿತ್ರದ ಗೀತೆ. ಕುನಾಲ್ ಗಾಂಜಾವಾಲ, ಶ್ರೇಯಾ ಘೋಷಾಲ್ ಅವರ ಧ್ವನಿ, ಎಸ್ ನಾರಾಯಣ್ ಅವರ ಸಾಹಿತ್ಯ ಮತ್ತು ಸಂಗೀತ.

0: ಮನಸಾರೆ ಚಿತ್ರದ ಹಾಡನ್ನು ಕೇಳಿದ್ರೆ ವಿಕಾಸ್ ವಸಿಷ್ಠ ಲಕ್ಷ್ಮೀ ನಾಗರಾಜ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರು ಬರೆದ ಗೀತೆ ಮನುಮೂರ್ತಿಯವರ ಸಂಗೀತ ಇತ್ತು. 9:44 ಸಮಯ ಆಗಿದೆ. ಪೌಷ್ಟಿಕಾಂಶದ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇರಬೇಕಾದ್ರೆ ಆರೋಗ್ಯಕರವಾದ ಕೊಬ್ಬುಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿದ್ರೆ ಒಳ್ಳೆಯದು ಅಂತ ಇದರ ಬಗ್ಗೆ ಸಂಶೋಧನೆ ಮಾಡಿದಂಥ ಯೂನಿವರ್ಸಿಟಿಯವರು ಸಂಶೋಧನೆಯಲ್ಲಿ ಹೇಳ್ತಾರೆ. ನಾವು ಸೇವಿಸುವ ಆಹಾರದಲ್ಲಿ ಕಂಡುಬರುವಂಥ ವಿಟಮಿನ್ ಖನಿಜಗಳನ್ನು ಹೀರಿಕೊಳ್ಳುವ ಸಲುವಾಗಿ ಒಂದಿಷ್ಟು ಆರೋಗ್ಯಕರ ಕೊಬ್ಬಿನ ಅಂಶಗಳ ಅಗತ್ಯತೆ ಇದೆ. ಕೊಬ್ಬಿನ ಅಂಶಗಳಲ್ಲಿ ಕ್ಯಾಲೋರಿಗಳು ಇರುತ್ತೆ. ಇವು ನಮ್ಮ ದೇಹಕ್ಕೆ ಶಕ್ತಿಯ ಮೂಲಗಳಾಗಿ ಕೆಲಸ ಮಾಡುತ್ತವೆ. ಇನ್ನು ನಮ್ಮ ದೇಹಕ್ಕೆ ಸೋಡಿಯಂ, ಕಬ್ಬಿಣ, ಪೊಟಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಜಿಂಕ್, ಫಾಸ್ಫರಸ್ ಅನ್ನುವಂಥ ಖನಿಜಾಂಶಗಳು ಅಗತ್ಯವಾಗಿ ಬೇಕೇ ಬೇಕು. ಯಾಕೆ ಅಂದರೆ ನಮ್ಮ ದೇಹದ ಮೂಳೆ, ಮಾಂಸ, ನರಮಂಡಲ, ರಕ್ತ ಸಂಚಾರವನ್ನು ನಿರ್ವಹಣೆ ಮಾಡುವಂಥದ್ದು ಇವೆಲ್ಲ ಪೋಷಕಾಂಶಗಳು. ನಮ್ಮ ದೇಹದಲ್ಲಿ ಇರುವ ಮೂಳೆಗಳಲ್ಲಿ ಮತ್ತು ಹಲ್ಲುಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇದೆ. ಈ ಎಲ್ಲ ಕ್ಯಾಲ್ಸಿಯಮನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಹಸಿರು ಎಲೆ ತರಕಾರಿ, ಡೈರಿ ಉತ್ಪನ್ನ, ಮೀನುಗಳನ್ನು ಕೂಡ ಸೇವನೆ ಮಾಡಬೇಕು. ಹೀಗೆ ಪೌಷ್ಟಿಕಾಂಶಗಳ ಬಗ್ಗೆ ಆಗಾಗ ಮಾಹಿತಿಯನ್ನು ತಿಳ್ಕೊಂಡು ಅವುಗಳನ್ನು ನಾವು ನಮ್ಮ ಮನೆಯಲ್ಲಿರುವಂಥ ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ಕೂಡ ಉಪಯೋಗಿಸ್ತಾ ಹೋದರೆ ಒಂದಷ್ಟು ಆರೋಗ್ಯದ ಸಮಸ್ಯೆಗಳಿಂದ ನಾವು ದೂರ ಇರಬಹುದು, ಆರೋಗ್ಯವಂತರಾಗಿರಬಹುದು ಅನ್ನುವ ಮಾಹಿತಿಯ ಜೊತೆಗೆ ಈ ಒಂದು ಪೌಷ್ಟಿಕಾಂಶಗಳ ಮಾಹಿತಿ ಅಂದರೆ ಇಂದಿನ ವಿಶೇಷ ಕಾರ್ಯಕ್ರಮ.
1: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವು ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.
0: ನಿಜ, ಇಂದಿನ ದಿನಗಳಲ್ಲಿ ನಮಗೆ ಸಮಯ ಇಲ್ಲ, ಟೈಮ್ ಇಲ್ಲ, ಏನೇನೋ ಕಾರಣಗಳನ್ನು ಹೇಳಿಕೊಂಡು ನಾವು ಮನೆಯಲ್ಲೇ ಅಡುಗೆ ಮಾಡೋದನ್ನು ಬಿಟ್ಟು ಹೆಚ್ಚಾಗಿ ಹೊರಗಡೆಯಿಂದ ಆಹಾರವನ್ನು ತಂದು ತಿಂತಾ ಇರೋದ್ರಿಂದನೂ ಕೂಡ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ನಾವು ಗುರಿಯಾಗ್ತಾ ಇದ್ದೇವೆ. ಸಾಧ್ಯವಾದಷ್ಟು ಮನೆಯಲ್ಲಿ ಶುಚಿ, ರುಚಿ, ಪೌಷ್ಟಿಕಾಂಶ ಭರಿತವಾದ ಆಹಾರವನ್ನು ಸೇವನೆ ಮಾಡ್ತಾ ನಮ್ಮ ಮಕ್ಕಳಿಗೂ ಕೂಡ ಮನೆಯಲ್ಲಿ ಅಡುಗೆ ಮಾಡುವಂಥ ಪದ್ಧತಿಗಳನ್ನು ಕಳಿಸ್ಕೊಡೋಣ. ಸರಳವಾಗಿ, ರುಚಿಯಾಗಿ, ಶುಚಿಯಾಗಿ ಮಾಡುವಂಥ ಬೇಕಾದಷ್ಟು ಭಾರತೀಯ ಅಡುಗೆಗಳು ಇದೆ ನಮ್ಮಲ್ಲಿ. ಅದನ್ನೆಲ್ಲ ಬಳಸ್ತಾ ಹೋದರೆ ಖಂಡಿತವಾಗ್ಲೂ ನಾವು ಆರೋಗ್ಯವಂತರಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ಬಾಳೋದಕ್ಕೆ ಸಾಧ್ಯ ಇದೆ. ಈ ಎಲ್ಲ ವಿಷಯಗಳನ್ನು ಮತ್ತೆ ಮತ್ತೆ ನೆನಪು ಮಾಡಬೇಕು ಅಂತಾನೆ ಈ ಒಂದು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 1 ಒಂದು ವಾರಗಳ ಕಾಲ ಆಚರಣೆ ಮಾಡೋದು. ಈ ಒಂದು ವಾರಗಳ ಕಾಲ ಬೇರೆ ಬೇರೆ ರೀತಿಯ ಆಹಾರ, ಪೌಷ್ಟಿಕಾಂಶಗಳು, ವಿಟಮಿನ್ಗಳು, ಖನಿಜಗಳು ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡುವಂಥ ಕೆಲಸ ಕಾರ್ಯಗಳು ನಡೀತಾನೆ ಇರುತ್ತೆ. ಅವನ್ನೆಲ್ಲವನ್ನು ಕೂಡ ತಿಳ್ಕೊಂಡು ನಾವು ಕೂಡ ಆರೋಗ್ಯವಂತರಾಗಿರೋಣ. ನೀವು ಕೇಳ್ತಾ ಇರೋ ಹಾಡು ಕೆಂಪ ಚಿತ್ರದ್ದು. ಕುನಾಲ್ ಗಾಂಜವಾಲ ಚಿತ್ರ ಅವರ ಧ್ವನಿ, ಕವಿರಾಜ್ ಅವರ ರಚನೆ, ಗುರುಕಿರಣ್ ಅವರ ಸಂಗೀತ.

ಭಾಗ್ಯದ ಬಳೆಗಾರ ಚಿತ್ರಕ್ಕಾಗಿ ಕಾರ್ತಿಕ್, ಮಂಜರಿ ಮತ್ತು ಸಂಗಡಿಗರು ಒಂದು ಜಾನಪದ ಶೈಲಿಯ ಹಾಡನ್ನ ಹಾಡಿದ್ರು. ಇದಕ್ಕೆ ಇಳೆಯರಾಜ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಬೆಳಗಿನಿಂದನೂ ಕೂಡ ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಜನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಾ. ಚಂದ್ರಿಕಾ ಅವರು ನೇರಲ್ಗುಂಡಿಯಿಂದ, ಆಮೇಲೆ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ನಮ್ಮ ದೇಹಕ್ಕೆ ಬೇಕಾಗುವಂಥ ಪೌಷ್ಟಿಕ ಆಹಾರ ಇದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿ ಹೇಳಿದ್ರಿ ಅಂತ ಹೇಳ್ತಾ ಇದ್ದಾರೆ.

ಇನ್ನು ಶಾಂತಾಚಾರ ಬಡಿಗೇರ ಅವರು, ಆಮೇಲೆ ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಉಪಯುಕ್ತ ಮಾಹಿತಿ ವಂದನೆಗಳು ಅಂತ, ಉಪಯುಕ್ತವಾದಂಥ ಪೋಷಕಾಂಶದ ಮಾಹಿತಿಗಳು ಅಂತ ಹೇಳಿ, ಸಂಜೀವ ರೆಡ್ಡಿ ಬಿ ಸಿ ಭೀಮನರಿ ಅಂತೇನೋ ಕಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೊಡದಾಳ ಗ್ರಾಮ ಗವಿಸಿದ್ದಪ್ಪ ಕುಂಬಾರ್ ಅವರ ಮೆಸೇಜ್ ಬಂದಿದೆ. ಗುಡ್ ಮಾರ್ನಿಂಗ್ ಅಂಥೇಳಿ ರಾಥೋಡ್ ಬಾಬು ಸಿಂದಗಿ ಇಲ್ಲಿಂದ ಮೆಸೇಜ್ ಕಳಿಸಿದ್ದಾರೆ. ಮತ್ತೊಬ್ಬರು ಬಿ ಎಸ್ ವೆಂಕಟನಾರಾಯಣ ತುಮಕೂರಿನಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆಯೇ ಇನ್ನಷ್ಟು ಜನರ ಮೆಸೇಜ್ಗಳು ಬಂದಿದೆ. ಈ ಎಲ್ಲ ಸಂದೇಶಗಳನ್ನು ನಾವು ಮತ್ತೆ ನೋಡ್ತಾ ಹೋಗೋಣ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡಿ, ನಾವೀಗ 10 ಗಂಟೆ ಸಮಯ ಆಗಿದೆ. ಸುದ್ದಿ ಮುಖ್ಯಾಂಶಗಳನ್ನು ತಿಳ್ಕೊಳ್ಳೋಣ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು ಮಂಗಳವಾರದ ಈ ಸಮಯ ಸರಿಯಾಗಿ 10 ಗಂಟೆ. ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕದ ಆಶ್ವಿಲೆಯಲ್ಲಿ ಇಂದು ನಡೆಯುವ ಎರಡು ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತ ಭಾಗವಹಿಸುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತದ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನವದೆಹಲಿಯಲ್ಲಿ ಸಮಗ್ರ ಪರಿಶೀಲನಾ ಸಭೆ ನಡೆಸಿದರು. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನೆರವು ನೀಡಲು ಭಾರತ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಡೆಸುತ್ತಿದ್ದು, ಈ ಕಾರ್ಯದಲ್ಲಿ ರೈಲ್ವೆ ಇಲಾಖೆಯು ಸಕ್ರಿಯವಾಗಿ ಭಾಗವಹಿಸುತ್ತಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳನ್ನು ತಡೆಯಲು ಹಾಗೂ ಶಹರಿಯಾರ್ ಕಬೀರ್ ಪ್ರೊಫೆಸರ್ ಡಾಕ್ಟರ್ ಅಬುಲ್ ಬರ್ಕತ್, ವಕೀಲ ರಾಣಾ ದಾಸಗುಪ್ತ ಮತ್ತು ಚಿನ್ಮಯ ಕೃಷ್ಣದಾಸ್ ಬ್ರಹ್ಮಚಾರಿಯವರಿಗೆ ನ್ಯಾಯ ಸಿಗುವಂತೆ ನೋಡಿಕೊಳ್ಳಲು ಭಾರತ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸೆಕ್ಯುಲರ್ ಮಿಷನ್ ಹಾಗೂ ಆಲ್ ಇಂಡಿಯಾ ರೆಫ್ಯೂಜಿ ಫ್ರಂಟ್ ಸೇರಿದಂತೆ ನಾಲ್ಕು ಸಂಘಟನೆಗಳು ಒತ್ತಾಯಿಸಿವೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ವಾಸ್ತವ ಜಿಡಿಪಿ ಬೆಳವಣಿಗೆ ಶೇಕಡ 7.8% ಕಳೆದ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಇದು ಶೇಕಡ 6.9%. ಕೇಂದ್ರ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಏಪ್ರಿಲ್ನಿಂದ ಜೂನ್ವರೆಗಿನ ಮೊದಲ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ನಿನ್ನೆ ಬಿಡುಗಡೆ ಮಾಡಿದೆ. ನಶೆ ಮುಕ್ತ ಕರ್ನಾಟಕ ಪ್ರಕಲ್ಪದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಮಾದಕ ವಸ್ತುಗಳ ಜಾಲವನ್ನು ನಿರ್ಮೂಲನೆ ಮಾಡಬೇಕು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ತುಂಗಭದ್ರಾ ಎಡದಂಡೆ ಕಾಲುವೆಯ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ನಿರ್ವಹಣೆ ಮಾಡಬೇಕು. ಜಿಲ್ಲೆಯ ಬರಗಾಲ ಪೀಡಿತ ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಕೌಶಾಂಬಿ ಜಿಲ್ಲೆಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಹಲವರು ಮೃತಪಟ್ಟಿರುವುದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬದವರಿಗೆ ಪ್ರಧಾನಮಂತ್ರಿಯವರ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು

0: ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
1: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನು ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
2: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
4: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
5: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
6: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
4: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
6: ಹಳೆಯ ಬಂಗಾರದ ಗೀತೆಗಳು.
4: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
6: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
4: ಹಾಗೂ ಸಂಜೆ 5:02.
7: ಹೌದು, 10:05 ಸಮಯ ಆಗಿದೆ. 102.9 FM ವಿವಿಧ ಭಾರತೀಯ ಈಗಿನ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವ ಹೊತ್ತು. ಸಾಕಷ್ಟು ಜನರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ರ. 9:00 to 10:00 ಪ್ರಸಾರವಾದಂತಹ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರ ಸಪ್ತಾಹಕ್ಕೆ ಸಂಬಂಧಪಟ್ಟಂತಹ ಮಾತುಗಳು ಇಷ್ಟ ಆಯಿತು ಅಂತ ಹೇಳಿ ಪ್ರೀತಿಯಿಂದ ಸಂದೇಶ ಕಳಿಸಿದ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಇನ್ನು ಹಳೆಯ ಹಾಡುಗಳನ್ನು ಕೇಳೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ. ಯಾವುದೇ ಮೆಸೇಜ್ಗಳು ಬೇಡ, ಸಾಧ್ಯವಾದಷ್ಟು ಹೆಚ್ಚು ಹಾಡುಗಳನ್ನು ಕೇಳಬೇಕು ಅನ್ನೋ ಆಸೆ ಇದೆ. ದಯವಿಟ್ಟು ಬರೀ ಹಾಡನ್ನಷ್ಟೇ ಪ್ರಸಾರ ಮಾಡಿ ಅಂತ ಕೂಡ ಸಂದೇಶಗಳು ಬಂದಿದೆ. ಹೌದು, ಖಂಡಿತವಾಗ್ಲೂ ಹಳೆಯ ಹೆಚ್ಚು ಹಾಡುಗಳನ್ನು ಕೇಳುವಂಥ ಅವಕಾಶ. ಯಾಕಂದರೆ ಬ್ರೇಕ್ ಫ್ರೀ, ಯಾವುದೇ ರೀತಿಯ ಅಡೆ ತಡೆ ಇಲ್ಲದೆ ನಿರಂತರವಾಗಿ ಈ ಹಳೆಯ ಹಾಡುಗಳ ಈ ಜರ್ನಿ ಸಾಗುತ್ತೆ. ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮಗೆ ಹಂಚಿಕೊಳ್ಳಿ. ಸಾಧ್ಯ ಆದರೆ ಅಷ್ಟೇ ಓದಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಹಾಡುಗಳನ್ನು ಕೇಳ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಬರ್ತಾ ಇದೆ. ಬ್ಲ್ಯಾಕ್ ಮಾರ್ಕೆಟ್ ಚಿತ್ರದ ಗೀತೆ ಇದು. ನಾಗೇಂದ್ರ ಹಾಗೂ ಎಲ್ಆರ್ ಈಶ್ವರಿಯವರು ಹಾಡಿದ್ದಾರೆ. ಆರ್ ನರೇಂದ್ರ ಬಾಬು ಎಂ ಇವರು ಗೀತೆಯನ್ನು ಬರೆದಿದ್ದಾರೆ. ಸತ್ಯಂ ಅವರ ಸಂಗೀತ ಇದೆ.

0: ಕಾಣಪ್ಪ ಕಾಣ್ಬೇಕು ಲೇಲೆ ಜೈಲು ಲಾಚಪ್ಪ ನೀ ಬೇಕಲ್ಲ
1: ಸರಿ ಹೋಗಿಲ್ಲ
0: ನೀ ಬೇಕಲ್ಲ
1: ಸರಿ ಹೋಗಿಲ್ಲ
0: ನೀನಲ್ಲೇ ನಾನಿಲ್ಲೇ ಅಯ್ಯಯ್ಯಯ್ಯಯ್ಯೋ
1: ಈ ಪ್ರೀತಿ ಭಜಿತಿ.

0: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.
1: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರ ಆರಂಭ ಆಗಿದೆ. ಬೀದಿ ಬಸವಣ್ಣ ಚಿತ್ರದ ಹಾಡನ್ನು ಕೂಡ ಕೇಳಿ ಬಂದ್ವಿ. ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ವಿಜಯ್

ನರಸಿಂಹ ಅವರು ಗೀತೆಯನ್ನ ಬರೆದಿದ್ರು, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಟ್ಯೂನ್ ಮಾಡಿ ಹಳೆಯ ಹಾಡುಗಳಿಗೆ ಕಿವಿಯಾಗಿದ್ದೀರಾ. ಮುಂದಿನ ಎರಡು ಹಾಡುಗಳನ್ನು ಕೇಳ್ಕೊಂಡು ಬನ್ನಿ. ಪ್ರೇಮಮಯಿ ಚಿತ್ರದ ಗೀತೆ ಟಿ ಎಂ ಸೌಂದರ್ ರಾಜನ್ ಅವರು ಹಾಡಿದ್ದಾರೆ. ವಿಜಯ ನರಸಿಂಹ ಅವರೇ ಈ ಹಾಡನ್ನು ಕೂಡ ಬರೆದಿದ್ದಾರೆ. ಆರ್ ಸುದರ್ಶನ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ. ದೊಡ್ಡ ದೊಡ್ಡಪ್ಪ ಚಿತ್ರದ ಹಾಡನ್ನು ಕೂಡ ಕೇಳಿ. ಪಿ ಬಿ ಶ್ರೀನಿವಾಸ್ ಮತ್ತು ರೇಣುಕಾ ಅವರ ಹಾಡುಗಾರಿಕೆ, ಇದು ಸಹ ವಿಜಯ ನರಸಿಂಹ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ. ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ನಾವು 66-67 ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಹಳೆಯ ಮಧುರವಾದ ಇಂಪಾದ ಹಾಡುಗಳು ಇನ್ನು 3/4 ಗಂಟೆ ಸಮಯ ನಿಮಗಾಗಿ ಕೇಳಿಬರುತ್ತೆ.

0: ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ.
1: ನಮ್ಮ ಸುತ್ತಲ ಪರಿಸರ ಹಾಳಾಗುತ್ತಿದೆ ಎಂದಾದರೆ ಅದಕ್ಕೆ ಕಾರಣರು ಯಾರು? ನಮ್ಮ ಸುಖ ಬಾಳ್ವೆಗೆ ಬೇಕಾದ ಗಾಳಿ, ನೀರು, ಮಣ್ಣು ಯಾರಿಂದ ಕಲುಷಿತಗೊಳ್ಳುತ್ತಿದೆ? ನಮ್ಮಿಂದಲೇ ತಾನೇ.
2: ಮಣ್ಣು ಕಲುಷಿತಗೊಂಡರೆ ಆಹಾರದ ಕೊರತೆ, ನೀರಿನ ಕೊರತೆ, ಹವಾಮಾನ ವೈಪರೀತ್ಯ, ಕೃಷಿ ಜೀವನದಲ್ಲಿ ಏರುಪೇರು, ಹೀಗೆ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು.
1: ಮಣ್ಣಿಂದ ಬಂದ ಕಾಯಕ್ಕೆ ಮಣ್ಣಿನ ಬಗ್ಗೆ ಕಾಳಜಿ ಬೇಡವೇ?
3: ಹರಿತಿ ಪ್ರಣ.
2: ಮಣ್ಣಿನ ಫಲವತ್ತತೆಯ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಹೊಣೆ.
1: ಮಣ್ಣಿನ ನಾಶ ಮನುಕುಲದ ನಾಶ.

0: ಗಂಡಿನ ಕಡೆಯ ನೆಂಟರು ನೀವು ಸ್ವರ್ಗದಿಂದ ದೇವರು ತಾವು.
1: ಮಲಗಲೊಂದು ಮಂಚ ಬೇಕೆ, ಅಲ್ಲದೆ ಹರಕು ಚಾಪೆಯ ಸಾಕೆ, ಕುಡಿಯಲು ಕೀರು ಪಾನಕ ಬೇಕೆ, ಅಥವಾ ಬರೀ ತಣ್ಣೀರೇ ಸಾಕೆ.

0: ಗಂಡಿನ ಕಡೆಯ ನೆಂಟರು ನೀವು ಸ್ವರ್ಗದಿಂದಳಿದ ದೇವರು ತಾವು ಮುನಿಸ್ಯಾಕೋ ಮಹಾರಾಯ ಮನಸ್ಸು ಬಿಚ್ಚಿ ಹೇಳಯ್ಯ
1: ಮೊಸರಿನಲ್ಲಿ ಕಲ್ಲಿತ್ತೆ ಬೆಣ್ಣೆಯಲ್ಲಿ ಮಣ್ಣಿತ್ತೆ

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
2: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

0: ಎಲ್ಲ ತರತಮ ಭಾವಗಳನ್ನು ಹೊರದೂಡಿ ಭಾವೈಕ್ಯ ತುಂಬಿದ ಸುಂದರ ನಾಡನ್ನು ಕಟ್ಟೋಣ.
1: ಸಿರಿಗನ್ನಡಂ ಗೆಲ್ಗೆ,
0: ಸಿರಿಗನ್ನಡಂ ಬಾಳ್ಗೆ.

ಒಬ್ರು ಹೇಳ್ತಾ ಇದಾರೆ ಮೆಸೇಜ್ ಮಾಡಿ, ನಾನು ಇಲ್ಲಿವರೆಗೂ ನೋಡದ ಸಿನಿಮಾಗಳು ಹಾಗೆ ಕೇಳದೇ ಇರುವಂತಹ ಹಲವು ಹಳೆಯ ಹಾಡುಗಳನ್ನ ಕೇಳಿಸಿದ್ರಿ, ಬಹಳ ಚೆನ್ನಾಗಿದೆ ಕಾರ್ಯಕ್ರಮ ಅಂತ. ಮತ್ತೊಬ್ರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ತುಂಬಾನೇ ಇಷ್ಟ ಆಯ್ತು, ಎಷ್ಟೋ ಹಾಡುಗಳನ್ನ ಕೇಳೇ ಇರಲಿಲ್ಲ, ಅಪರೂಪದ ಹಾಡುಗಳು ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ಅಂತ ಹೇಳಿ. ಹೌದು, ಬಹಳಷ್ಟು ಜನರಿಗೆ ಹೀಗೆ ಅನಿಸ್ತಾ ಇದೆ, ಒಂದಷ್ಟು ಹಾಡುಗಳನ್ನು ನಾವು ಕೇಳೇ ಇಲ್ಲ ಅಂತ ಹೇಳಿ. ಅಪರೂಪದ ಹಾಡುಗಳನ್ನು ವಿವಿಧ ಭಾರತಿಯಿಂದ ನೀವು ಕೇಳ್ತಾ ಇದ್ದೀರಿ. ತೂಗುದೀಪ ಚಿತ್ರದ ಗೀತೆ ಪ್ರಸಾರವಾಯಿತು, ಪಿ ವಿ ಶ್ರೀನಿವಾಸ್ ಅವರು ಹಾಡಿದರು ಮೌನವೇ ಆಭರಣ ಅನ್ನುವ ಗೀತೆ, ಆರ್ ಎನ್ ಜಿ ಗೋಪಾಲ್ ಅವರು ಬರೆದದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಮತ್ತೊಂದು ಚಂದದ ಹಾಡು, ಬೆಂಗಳೂರನ್ನು ಆಗಿನ ಕಾಲದ ಅಂದರೆ 66-67 ಸಂದರ್ಭದ ಬೆಂಗಳೂರನ್ನು ವಿವರಿಸುವಂತಹ ಒಂದು ಗೀತೆ, ಮನೆ ಕಟ್ಟಿ ನೋಡುವ ಚಿತ್ರದಿಂದ ಕೆ ಎಸ್ ಎಲ್ ಸ್ವಾಮಿ ಬೆಂಗಳೂರು ಲತಾ ಅವರು ಹಾಡಿದ್ದಾರೆ, ಸಿ ವಿ ಶಿವಶಂಕರ್ ಅವರು ಬರೆದ ಗೀತೆ, ಆರ್ ರತ್ನ ಅವರ ಸಂಗೀತ.

ಬಸವಣ್ಣ ಗುಡಿ

ಪಾತಾಳ ಮೋಹಿನಿ ಚಿತ್ರದ ಗೀತೆ ಹುಣಸೂರು ಕೃಷ್ಣಮೂರ್ತಿಯವರು ಬರೆದದ್ದು. ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಎಸ್ ಜಾನಕಿಯವರು ಧ್ವನಿಯಾಗಿದ್ರು. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರ ಗೀತೆಗಳ ಪ್ರಸಾರ ಸಾಗ್ತಾ ಇದೆ 102.9 FM ವಿವಿಧ ಭಾರತಿಯಿಂದ. ಚಂದ್ರಕಲಾ ಅವರು ಮಲ್ಲೇಶ್ವರಂಿಂದ ಖಂಡಿತವಾಗ್ಲೂ ನಾನು ಮನೆ ಕಟ್ಟಿ ನೋಡು ಚಿತ್ರದ ಹಾಡನ್ನು ಕೇಳೇ ಇರಲಿಲ್ಲ. ಬರೀ ಓಲ್ಡ್ ಈಸ್ ಗೋಲ್ಡ್ ಅಲ್ಲ, ಇದು ವೆರಿ ವೆರಿ ಓಲ್ಡ್ ಹಾಡು ಅಂತ ಹೇಳಿ ಸಂದೇಶ ಕಳಿಸಿದರೆ, ಹಾಗೇನೆ ಬಹಳಷ್ಟು ಜನ ಅದನ್ನೇ ಹೇಳ್ತಾ ಇದ್ರೆ ತುಂಬ ಅಪರೂಪದ ಹಳೆಯ ಮುತ್ತಿನಂತಹ ಹಾಡುಗಳು, ಚಿನ್ನದಂತಹ ಹಾಡುಗಳು, ರನ್ನದಂತಹ ಹಾಡುಗಳು ಅಂತೆಲ್ಲ ನೀವು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದೀರಿ. ಹೌದು, ಹಳೆ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡಿ. ಮತ್ತೊಂದು ಅದ್ಭುತವಾದ ಹಾಡು ಮಿಸ್ ಲೀಲಾವತಿ ಚಿತ್ರದ ಗೀತೆ, ಕುವೆಂಪು ಅವರ ರಚನೆ, ರಾಮಚಂದ್ರ ರಾವ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಆರ್ ಸುದರ್ಶನಂ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕೇಳಿ, ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.

ಹಾಡು ಕೇಳ್ತಾ ಕೇಳ್ತಾ ನಾವೇ ದೋಣಿಯಲ್ಲಿ ಹೋಗ್ತಾ ಇದ್ದೀವೇನೋ ಅಂತ ಹೇಳಿ ಒಬ್ರು ಸಂದೇಶ ಕಳ್ಸಿಕೊಟ್ಟಿದ್ರೆ ಮತ್ತೊಬ್ರು ಹೇಳ್ತಾ ಇದ್ರೆ ಸಂಜೆವರೆಗೂ ಇಂಥದ್ದೇ ಹಾಡುಗಳನ್ನು ಪ್ರಸಾರ ಮಾಡಿ ಮತ್ತೆ ನಮಗೆ ಬೇರೆ ಏನು ಬೇಡ ಅಂತ ಮತ್ತೊಬ್ರು ಹೇಳ್ತಾ ಇದ್ರೆ ಗಂಡಿನ ಕಡೆಯವರು ಮನೆ ಕಟ್ಟಿ ನೋಡಿ ಎಲ್ಲ ಹಾಡುಗಳನ್ನು ಕೇಳಿ ತುಂಬನೇ ಖುಷಿ ಆಯಿತು, ಎಷ್ಟು ಎಫರ್ಟ್ ಹಾಕ್ತೀರಪ್ಪ ಈ ಥರದ ಹಾಡುಗಳನ್ನು ಪ್ರಸಾರ ಮಾಡೋಕ್ಕೆ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಹಾಗೇನೇ ಏನಂದ್ರೆ ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಒಬ್ರು ಸಹಕಾರ ನಗರದಿಂದ ಸಂದೇಶ ಕಳಿಸಿದ್ರೆ ಇದ್ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಇನ್ನು ತೋಟದ ಕೆಲಸ ಮಾಡ್ತಾ ಮಾಡ್ತಾ ಕೈಗೆ ಗಾಯ ಮಾಡ್ಕೊಂಡು ಬಂದೆ, ರೇಡಿಯೋ ಹಾಕಿದ್ರೆ ಎಷ್ಟು ಚಂದದ ಹಾಡುಗಳು ಇಡೀ ಬೆಂಗಳೂರನ್ನ ಸುತ್ತು ಬಂದ ಹಾಗೆ ಆಯ್ತು. ಇಂಥ ಅದ್ಭುತವಾದ ಹಾಡುಗಳನ್ನ ಕೂತ ಜಾಗದಲ್ಲೇ ಕೇಳ್ತಾ ಇದ್ರೆ ನೋವೆಲ್ಲ ಮಾಯಾ ಮಾಯಾ ಮಾಯಾ ಮೋಡಿ ಮಾಡುವಂತಹ ಹಾಡುಗಳು ಅಂತ ಹೇಳ್ತಾರೆ. ಸೂಪರೋ ಸೂಪರ್ ಹಾಡುಗಳು ಅಂತ ಕೂಡ ಬಂದಿದೆ. ನಾವು ದೋಣಿಯಲ್ಲೇ ಹೋಗ್ತಾ ಇದ್ದೀವೇನೋ ಅಂತ ಅನಿಸ್ತಾ ಇದೆ ಇಂಥ ಹಾಡುಗಳನ್ನು ಕೇಳ್ತಾ ಅಂತ ಹೇಳಿದ್ರೆ, ಆಹಾ ಮಿಸ್ ಲೀಲಾವತಿ ಸಿನಿಮಾದ ಈ ಹಾಡು ನನ್ನ ಹೃದಯಕ್ಕೆ ತುಂಬ ತುಂಬ ತುಂಬ ಹತ್ತಿರವಾದ ಹಾಡು ಅಂತ ಒಬ್ಬರು ಹೇಳುತ್ತಾರೆ. ಓಲ್ಡ್ ಈಸ್ ಗೋಲ್ಡ್ ಒಟ್ಟಾರೆ ಸೂಪರ್ ಆಗಿದೆ ಅಂತ ಹೇಳಿ ನಮ್ಮ ಮನ ತೆರೆದು ಕಣ್ಮುಚ್ಚಿ ಈ ಸುಮಧುರ ಅಪರೂಪದ ಹಾಡುಗಳನ್ನು ಆಸ್ವಾದಿಸುವುದಷ್ಟೇ ನಮ್ಮ ಕೆಲಸ. ನೀವು ಪ್ರಸಾರ ಮಾಡ್ತಾ ಇರಿ, ನಾವು ಆನಂದಿಸ್ತಾ ಇರ್ತೀವಿ ಅಂತ ಕೂಡ ಸಂದೇಶವನ್ನು ಪ್ರೀತಿಯಿಂದ ಕಳಿಸಿದ್ದೀರಿ. ನಿಜ ಹಳೆಯ ಹಾಡುಗಳಿಗಿರುವಂಥ ತಾಕತ್ತೆ ಅಂಥದ್ದು, ಮನ ಮೆಚ್ಚುವಂಥ, ಮನಸ್ಸಿಗೆ ಇಷ್ಟ ಆಗುವಂಥ, ಕಣ್ಣು ಮನಸ್ಸು ಹೃದಯ ಎಲ್ಲಕ್ಕೂ ಬೇಕಾದಂಥ ಹಳೆಯ ಹಾಡುಗಳಲ್ಲಿ ಇರುವಂಥ ಆ ಮಾಧುರ್ಯ, ಹಾಡುಗಾರಿಕೆ, ಸಾಹಿತ್ಯ, ಸಂಗೀತ ಏನೇ ಅನ್ನೇ ಆವಾಗಿನ ಕಾಲಕ್ಕೆ ನಮಗೆ ಕನೆಕ್ಟ್ ಆಗಿರ್ತಾ ಇದ್ವು. ಹಾಗಾಗಿ ಈ ಹಾಡುಗಳನ್ನು ಎಷ್ಟು ಸಲ ಕೇಳಿದ್ರು ಕೂಡ ಮತ್ತೆ ಮತ್ತೆ ಮತ್ತೆ ಕೇಳಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಅಂಥ ಹಾಡುಗಳನ್ನು ವಿವಿಧ ಭಾರತಿ ನಿಮಗೆ ಕೊಡ್ತಾನೆ ಹೋಗುತ್ತೆ. ಪ್ರತಿ ಬೆಳಿಗ್ಗೆ 10 ಗಂಟೆ

ಎರಡು ನಿಮಿಷದಿಂದ 11 ಗಂಟೆವರೆಗೆ, ಹಾಗೆ ಸಂಜೆಯ ಪ್ರಸಾರದಲ್ಲಿ 5 ಗಂಟೆ 5 ನಿಮಿಷದಿಂದ 6 ಗಂಟೆವರೆಗೆ ನಿರಂತರವಾಗಿ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಳೆಯ ಹಾಡುಗಳ ಈ ಒಂದು ಪ್ರವಾಹ ಅಂತಲೇ ಹೇಳ್ಬೋದು. ಹಾಗೆ ಹಾಡುಗಳನ್ನು ನಾವು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಮತ್ತೊಂದು ಅದ್ಭುತವಾದ ಹಾಡು ಬರ್ತಾ ಇದೆ, ಬಂಗಾರದ ಹೂವು ಚಿತ್ರದಿಂದ ಪಿ ಸುಶೀಲ ಮತ್ತು ಎಸ್ ಜಾನಕಿಯವರ ಡ್ಯುಯೆಟ್ ಸಾಂಗ್ ಇದು. ವಿಜಯ್ ನರಸಿಂಹ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಬೇಕು. ಪ್ರಶ್ನಿಸದೆ ಪರಿಶೀಲಿಸದೆ ಯಾವುದನ್ನೂ ಒಪ್ಪಿಕೊಳ್ಳಬಾರದು. ಧಾರ್ಮಿಕ ಗ್ರಂಥಗಳು ವೈಜ್ಞಾನಿಕ ಆಲೋಚನೆಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು. ಹೀಗೆಂದವರು ಲೇಖಕ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು.

ಜಗವೇ ನಗುವ ಈ ಹೂತೋಟ, ಇದು ಎಂದೂ ನಿನ್ನವನೇ ಚಿತ್ರದ ಗೀತೆ. ವಿಜಯ ನರಸಿಂಹ ಅವರು ಬರೆದಿದ್ದು. ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಪಿ ವಿ ಶ್ರೀನಿವಾಸ್ ಅವರು ಸಂಗಡಿಗರೊಂದಿಗೆ ಈ ಗೀತೆಯನ್ನು ಹಾಡಿದ್ರು. ವಿವಿಧ ಭಾರತಿ 102.9 FM ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಒಂದು ಹಾಡನ್ನು ಕೇಳುವಂಥ ಅವಕಾಶ ನಮಗಿದೆ. ನೀವಂತೂ ಪ್ರೀತಿಯಿಂದ ಹಳೆ ಹಾಡುಗಳನ್ನು ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಹಾಡು ನನ್ನ ಕರ್ತವ್ಯ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರೋದು. ಜೆ ಕೆ ವೆಂಕಟೇಶ್ ಅವರ ಸಂಗೀತ ಇದೆ. ಪಿ ಬಿ ಶ್ರೀನಿವಾಸ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಬೆಳಗಿನಿಂದ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ವಿವಿಧ ಭಾರತೀಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಟಟಾ ಬಾಬಾಯ್, ಮತ್ತೊಮ್ಮೆ ನಾಳಿನ ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾನೀರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಜಿಡಿಪಿ ಪ್ರಗತಿ ಕುರಿತ ಅಂಕಿಅಂಶಗಳು ಅಪಪ್ರಚಾರದಲ್ಲಿ ನಿರತರಾಗಿದ್ದವರ ಸುಳ್ಳನ್ನು ಬಯಲಿಗೆಳೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು ದೇಶದ ಶೇಕಡ 7.8 ಜಿಡಿಪಿ ಪ್ರಗತಿಯನ್ನು ಪ್ರಸ್ತಾಪಿಸಿದ್ದಾರೆ. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟೀಯ ಆದ್ಯತೆಗಳ ಸಾಮೂಹಿಕ ಮುಂದಾಳತ್ವವನ್ನು ಬೆಳೆಸಲು ಮತ್ತು ನಿಕಟ ಕೇಂದ್ರ ರಾಜ್ಯ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ವೇಗಗೊಳಿಸಲು ಜಲಶಕ್ತಿ ಸಚಿವಾಲಯವು ಇಂದು ನವದೆಹಲಿಯಲ್ಲಿ 2 ದಿನಗಳ ಇಲಾಖಾ ಶೃಂಗಸಭೆಯನ್ನು ಆಯೋಜಿಸಿದೆ. ಅಯೋಧ್ಯೆಯ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮೊದಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಆಯ್ಕೆಗೆ ಸಂಬಂಧಿಸಿದಂತೆ ತನಿಖಾ ಸಮಿತಿಯು ಶಾರ್ಟ್ ಲಿಸ್ಟ್ ಮಾಡಿದ 3 ಅಭ್ಯರ್ಥಿಗಳ ಹೆಸರುಗಳನ್ನು ಇಂದು ಟ್ರಸ್ಟ್ಗೆ ಸಲ್ಲಿಸಲಿದೆ. ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೀವರ್ ಅವರು ನಾಳೆಯಿಂದ 3 ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ವ್ಯಾಪಾರ, ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ ಮತ್ತು ಸಂಪರ್ಕ ಸೇರಿದಂತೆ ಹಲವು ಕ್ಷೇತ್ರಗಳ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಇಂದು ಜೈನ ಮುನಿ ತರುಣ ಸಾಗರ್ ಮಹಾರಾಜರ ಪುಣ್ಯತಿಥಿ. ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ವಿವಿಧ ಪಾಲುದಾರರ ನಡುವೆ ವಿಚಾರ ವಿನಿಮಯಕ್ಕೆ ವೇದಿಕೆ ಕಲ್ಪಿಸಲು 4 ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿಯ 66 ಸಂಸ್ಥಾಪನಾ ದಿನದ ಅಂಗವಾಗಿ ಶುಭಾಶಯ ಕೋರಿದ್ದಾರೆ. ಬೆಂಗಳೂರಿನ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ನಾಳೆ ನಶಾಮುಕ್ತ ಯುವಜನತೆ ಅಭಿಯಾನ ಹಾಗೂ ಅಂಗಾಂಗದಾನ ಜನಜಾಗೃತಿ ಜಾಥಾ ಆಯೋಜಿಸಿದೆ. ಜಾಥಾದಲ್ಲಿ 8,000 ಹೆಚ್ಚು ವಿದ್ಯಾರ್ಥಿಗಳು, ಶಿಕ್ಷಕರು, ಸ್ವಯಂ ಸೇವಕರು ಭಾಗವಹಿಸಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 121 ಅಂಕಗಳ ಇಳಿಕೆ ದಾಖಲಿಸಿ 76,835 ಆರಂಭಿಕ ವಹಿವಾಟು ನಡೆಸಿದರೆ, ನಿಫ್ಟಿ ಕೂಡ 52 ಅಂಕ ಇಳಿಕೆ ಕಂಡು 24,027 ವಹಿವಾಟು ನಡೆಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಸಮಯ 11:03. ಆತ್ಮೀಯ ಕೇಳುಗರಿಗೆಲ್ಲ ಮಧು ಮಾಲತಿ ಮಾಡುವ ನಮಸ್ಕಾರಗಳು. ಇಂದಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ, ಎಲ್ಲ ಆರಾಮಾಗಿದ್ದೀರಾ ಅಂತ ಗೊತ್ತು. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರುವಂತಹ ಸಹೃದಯ ಕೇಳುಗರಿಗೆಲ್ಲರಿಗೂ ಮಧುಮಾಲತಿಯ ಮನದಾಳದಿಂದ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಿದ್ದೀನಿ. ಈಗ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ಕೊಂಡು ಬರೋಣ. ಕೇಳ್ತಾರೆ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೂಪರ್ ಹಿಟ್ ಹಾಡುಗಳು ಪ್ರಸಾರ ಆಗ್ತಾ ಇದಾವೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ. ಸಮಯ 11:15 ಆಗಿದೆ.

0: ಪ್ರೀತಿ ಮಾಡೋಣ.
1: ನಾವೆಲ್ಲ ಪ್ರೀತಿ ಮಾಡಿದ್ವಿ, ಆದ್ರೆ ನಮ್ಮ ಬದುಕಕ್ಕೆ ಇವರೆಲ್ಲ ಬಿತ್ತಾರ?
2: ಯಾರ್ ಯಾಕೋ ಬಿಡ್ಬೇಕು, ನಮ್ ಬದುಕು ನಮ್ಮಿಷ್ಟ, ನೀನೇ ನನ್ ಸರ್ವಸ್ವ.

ಸೂಪರ್ ಹಿಟ್ ಹಾಡುಗಳನ್ನ ಕೇಳಿದ್ವಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮೊದಲನೇದಾಗಿ ಬಿರುಗಾಳಿ ಚಿತ್ರದ ಮಧುರ ಆಫೀಸ್ ಮಾತಿಗೆ ಹಾಡಂತ ಸೂಪರ್ ಹಿಟ್ ಆಗಿತ್ತು. ಹಾಗೆ ಭೀಮಾ ಚಿತ್ರದ ಹಾಡು, ಹಾಗೆ ಬೇಗೂರ್ ಕಾಲೋನಿ ಚಿತ್ರದ ಹಾಡನ್ನು ಕೇಳಿದ್ವಿ. ನಂತರ ತಮಟೆ ಚಿತ್ರದ ಹಾಡಂತ ಅದ್ಭುತವಾದಂಥ ಹಾಡು. ಹಾಗೆ ಸಾಹೇಬ ಚಿತ್ರದ ಹಾಡನ್ನು ಕೇಳಿದ್ವಿ. ಈಗ ತಾನೇ ಕಾಡಿರ ಚಿತ್ರದ ಹಾಡನ್ನು ಕೇಳ್ಕೊಂಡು ಬಂದ್ವಿ. ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಸೂಪರ್ ಹಿಟ್ ಹಾಡುಗಳು ಪ್ರಸಾರವಾದವು.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಏನಿದೆ ಅಂಕಪಟ್ಟಿ ಮೇಲೆ ಕಾವ್ಯ ಸೃಷ್ಟಿ, ಯಾರ್ದಿದು?
2: ನಂದೇ ಸರ್, ಯುಗಾದಿ ಹಬ್ಬದ ದಿನ ಒಂದು ತಲೆ ಪೇಪರ್ ಸಿಗಲಿ ಸರ್, ಕತ್ಲಲ್ಲಿ ಗಿಜ್ಬಿಟ್ಟೆ ಸರ್.
3: ಬೆಲ್ಲದಂತೆ ಕರಗಲಿ ಹೃದಯ, ನಿತ್ಯದ ಬೇವಿನ ಬೇಗೆಗೆ ಬೇಷ್ ಶಾಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗೋದಕ್ಕೆ ಕಾಲಮಿತಿ ದಿನಮಾನ ಅಂತಿರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂತದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
4: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು. ನಿತ್ಯ ಕೇಳ್ತಿರೋಣ ವಿವಿಧ ಭಾರತಿ.
5: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ, ನಾದ ಮಕರಂದ.
0: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
6: ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 11:30 ಈ ಹೊತ್ತಿನ ಕಾರ್ಯಕ್ರಮ ಯಾವುದು ಗೊತ್ತಲ್ವಾ? ಕಲಾಭಾರತಿ. ಕಲಾಭಾರತಿ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ತಾರೆ ಯಾರಂದ್ರೆ, ನಿಜಕ್ಕೂ ಇವ್ರ ಹೆಸರು ಕೇಳಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಇವರ ನಟನೆ ಅಂತೂ ಅತ್ಯದ್ಭುತ, ಸೌಂದರ್ಯವಂತೂ ಆಹಾ. ರೂಪವತಿ, ಲಾವಣ್ಯವತಿ, ಏನೆಲ್ಲ ವರ್ಣನೆಯ ಪದಗಳಿದೆಯೋ ಅದೆಲ್ಲ ಇವ್ರಿಗೆ, ಇವರು ನೋಡಿನೇ ಬರೆದಿದ್ದು ಅನ್ನಷ್ಟು ಸುಂದರಿ. ಅವರು ಯಾರಿರ್ಬಹುದು? ನಮ್ಮ ಕೇಳುಗರಿಗೆ ಯಾರಿರ್ಬಹುದು ಅಂತ ಹೇಳಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಇವರೇ ಅಂತ, ಕಳಿಸೇ ಬಿಡ್ತಾರೆ ಇವರೇ ಇರ್ಬೋದು ಅಂತ. ಅಂದರೆ ಬಹುಭಾಷಾ ನಟಿಯವರು, ಕನ್ನಡ, ತೆಲುಗು, ಮಲಯಾಳಂ, ತಮಿಳು, ಹಿಂದಿ, ಹೀಗೆ ಸುಮಾರು 5 ಚಿತ್ರರಂಗಗಳಲ್ಲಿ, ಭಾಷೆಗಳಲ್ಲಿ ನಟಿಸಿ ಸಹಿ ಅನ್ನಿಸ್ಕೊಂಡಿರುವಂತಹ ಬಹಳ ಅತ್ಯದ್ಭುತವಾದಂತಹ ನಟನೆ ಮೂಲಕ ಎಲ್ಲರ ಕಲಾಪ್ರೇಕ್ಷಕರ ಮನಸೆಳೆದಂತಹ ನಟಿ ಇವರು. ಸುಮಾರು 220 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನೊಂದು ಕ್ಲೂ ಕೊಡ್ಲಾ? ಏನಪ್ಪ ಅಂದರೆ, ಇವರ ಮೊದಲ ಚಿತ್ರ, ಇವರು ಕನ್ನಡಕ್ಕೆ ಪದಾರ್ಪಣೆ ಮಾಡಿದ್ದು ಯಾವ ಚಿತ್ರದ ಮೂಲಕ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಈ ಚಿತ್ರ ಯಾವ್ದಿರಬಹುದು? ರವಿಚಂದ್ರ. ರವಿಚಂದ್ರ ಅಂದ ಕೂಡಲೇ ಅನಿಸ್ಬಿಡುತ್ತೆ, ಹೌದೌದು ಇವರೇ ಸುಮಲತಾ ಅಂತ. ಹೌದು, ತುಂಬ ಏನು ಅದ್ಭುತವಾದಂತಹ ನಟಿ. ತಮ್ಮ ನಟನಾ ಕೌಶಲ್ಯ ಮೂಲಕ ಪ್ರೇಕ್ಷಕರನ್ನು ಮನಸೆಳೆದಂತಹ ಬಹುಭಾಷಾ ನಟಿ. ಆ ನಟಿ ಇವತ್ತು ಇವತ್ತಿನ ಒಂದು ನಮ್ಮ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ನಟಿಯ ಬಗ್ಗೆ ಮಾತಾಡೋಣ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
7: ಕಂಗಳ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗೊಂದು ಅದ್ಭುತವಾದಂತಹ ಹಾಡು ಕೇಳ್ಕೊಂಡು ಬಂದ್ವಲ್ಲ. ಈ ಹಾಡುಗಳನ್ನ ಕೇಳ್ತಾ ಇದ್ರೆ ಏನೋ ನಮ್ಮನ್ನ ನಾವು ಮೈ ಮರೆತು ಬಿಡ್ತೀವಿ, ಅಷ್ಟು ಅದ್ಭುತವಾದಂತಹ ಹಾಡುಗಳು. ಈ ತರದ ಹಾಡುಗಳನ್ನ ನಮ್ಮ ವಿವಿಧ ಭಾರತಿ ಯಾವಾಗ್ಲೂ ನಿಮಗಾಗಿ ಪ್ರಸಾರ ಮಾಡ್ತಾನೆ ಇರುತ್ತೆ. ಕೇಳುಗರಿಗೆಲ್ಲ ಇಷ್ಟ ಆಗಿರಬಹುದು ಅನ್ಸುತ್ತೆ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಕಲಾ ಆರಾಧಕಿ ಇವರು ಅಲ್ವಾ, ಏನೇ ಪಾತ್ರ ಕೊಡಿ ಅತ್ಯದ್ಭುತವಾಗಿ ನಟನೆ ಮಾಡುವಂತಹ ಒಬ್ಬ ಅತ್ಯದ್ಭುತ ನಟಿ ಸುಮಲತಾ ಅವರು. ಬಹುಭಾಷಾ ನಟಿ, ಈಗಾಗಲೇ ಹೇಳಿದ್ವಿ, ಕನ್ನಡ, ತೆಲುಗು, ಮಲಯಾಳಂ, ತಮಿಳು, ಹಿಂದಿ, ಹೀಗೆ ಹಲವಾರು ಚಿತ್ರರಂಗದಲ್ಲಿ ಇನ್ನೂ 220 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು 1963 ಆಗಸ್ಟ್ 27 ಇತ್ತೀಚೆಗೆ ತಾನೇ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ಶಾಲಾ ಶಿಕ್ಷಣ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಇವರು ಸಾಗುತ್ತೆ. ಸುಮಾರು 15 ಇವರು ಸೌಂದರ್ಯ ಸ್ಪರ್ಧೆನಲ್ಲಿ ಭಾಗವಹಿಸಿ ಗೆದ್ದರಂತೆ. ತದನಂತರ ಅವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ನಿರ್ಮಾಪಕರಾಗಿರುವಂತಹ ಡಿ ರಾಮನಾಯ್ಡು ಅವರು ಇವರನ್ನು ಚಿತ್ರರಂಗಕ್ಕೆ ಕರೆತಂದ್ರಂತೆ. 1,000 ಮೊತ್ತವನ್ನು ನೀಡಿ, ಸಹಿ ಮೊತ್ತವನ್ನು ನೀಡಿ ಚಿತ್ರರಂಗಕ್ಕೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರಂತೆ. ಇವರು ಮೊದಲನೇದಾಗಿ ದೇಸೈ ಮಾರಿಯಾ ಪರವೈಗಲ್ ಅನ್ನುವಂತಹ ತಮಿಳು ಚಿತ್ರದಲ್ಲಿ 1979 ಇವರು ಒಂದು ಚಿತ್ರರಂಗಕ್ಕೆ, ಕಲಾ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ. ನಂತರ ತೆಲುಗು ಚಿತ್ರ ಸಾಮಾಜಿಕಿ ಸವಾಲ್ ಅನ್ನುವಂತಹ ತೆಲುಗು ಚಿತ್ರದ ಮೂಲಕ ಅವರು ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಇನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ರವಿಚಂದ್ರ ಚಿತ್ರದ ಮೂಲಕ ಒಬ್ಬ ಅತ್ಯದ್ಭುತ ನಟಿ ಅನ್ನೋದನ್ನು ಅಲ್ಲಿ ಪ್ರದರ್ಶನ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ತೆರೆಯನ್ನು ಹಂಚಿಕೊಂಡಂತಹ ನಟಿಯವರು. ಮತ್ತಷ್ಟು ಮಾತಾಡೋಣ. ಕೇಳ್ತಾ ಇರೋ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವರ ಚಿತ್ರದ ಹಾಡುಗಳಂತೂ ಎಲ್ಲ ಹಾಡುಗಳು ಕೂಡ ಅತ್ಯದ್ಭುತ. ಯಾವ ಹಾಡು ಕೇಳಿದ್ರು ಹಿತ ಹಿತ ಹಿತ ಹಿತ. ಕೇಳ್ತಾ ಇರಿ ಹಿತವಾದ ಹಾಡುಗಳನ್ನು.

ಎಕ್ಸ್ಕ್ಯೂಸ್ ಮೀ, ಈ ಚಿತ್ರದಲ್ಲಂತೂ ಸುಮಲತಾವರ ಅಭಿನಯವಂತೂ ಅಮೋಘ ಅಂತಲೇ ಹೇಳಬಹುದು. ಅಬ್ಬ, ಇವತ್ತಿಗೂ ಕೂಡ ಕಣ್ಮುಂದೆ ಇರುವಂತಹ ಚಿತ್ರ, ಅದರಲ್ಲೂ ಈ ಹಾಡಂತೂ ಅದ್ಭುತ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದ ತಾರೆ ಯಾರಂದ್ರೆ ಸುಮಲತಾವ್ರು. ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ದಿನವೆಲ್ಲ, ಮಾತಾಡಿದ್ರು ಕೂಡ ಸುಮಲತಾ ಅವ್ರ ಬಗ್ಗೆ ಮಾತಾಡ್ತಾನೆ ಇರಬಹುದು. ಅಷ್ಟು ಚಿತ್ರರಂಗಕ್ಕೆ ಅಷ್ಟು ಕೊಡುಗೆ ಇದೆ ಇವರ ಒಂದು ಚಿತ್ರ ಪ್ರಯಾಣದಲ್ಲಿ. 6 ಭಾಷೆಗಳನ್ನು ಮಾತಾಡ್ತಾರಂತೆ ಸುಮಲತಾ ಅವರು. 1991 ಕನ್ನಡದ ಪ್ರಖ್ಯಾತ ನಟರಾದಂತಹ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಜೊತೆ ಮದುವೆ ಆಗುತ್ತೆ. ಅಭಿಷೇಕ್ ಅವರ ಅವರು ಇವರ ಮಗ. ಅಭಿಷೇಕ್ ಅವರು ಕೂಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ಪಾತ್ರದ ಮೂಲಕ ತುಂಬಾ ಪ್ರಖ್ಯಾತಿಯಾಗಿದ್ದಾರೆ. ಇನ್ನು ಸುಮಲತಾ ಅವರ ಅಭಿನಯದ ಕನ್ನಡ ಚಿತ್ರಗಳು, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಹಲವಾರು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಿರುವಂತಹ ಸುಮಲತಾ ಅವರು ಕನ್ನಡದಲ್ಲಿ ಸಾಕಷ್ಟು ಚಿತ್ರಗಳನ್ನು ನಟಿಸಿದ್ದಾರೆ. ರವಿಚಂದ್ರ ಚಿತ್ರದ ಮೂಲಕ ಶೀಲಾ ಪಾತ್ರದಲ್ಲಿ ಇವರು ಒಂದು ಎಂಟ್ರಿ ಕೊಡ್ತಾರೆ ಸ್ಯಾಂಡ್ಲ್ವುಡ್ನಲ್ಲಿ. ನಂತರ ಆಹುತಿ, ಕರ್ಣ, ಕರ್ಣ ಚಿತ್ರದಲ್ಲಂತೂ ಈಗಷ್ಟೇ ಕೇಳ್ಕೊಂಡು ಬಂದಿ ಒಂದು ಹಾಡು. ಮತ್ತು ಕಥಾನಾಯಕ, ಸತ್ಯಜ್ಯೋತಿ, ಹುಲಿ ಹೆಬ್ಬುಲಿ, ಮತ್ತು ನವದೆಹಲಿ, ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದಲ್ಲಿ, ನ್ಯಾಯಕ್ಕಾಗಿ ನಾನು, ರಾಜ ಯುವರಾಜ,

ಕಲಿಯುಗ ಭೀಮ, ಶ್ರೀ ಮಂಜುನಾಥ ಚಿತ್ರದಲ್ಲಂತೂ ಬಹಳ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಪ್ಯಾರಿಸ್ ಪ್ರಣಯ ಚಿತ್ರದಲ್ಲಿ, ಎಕ್ಸ್ಕ್ಯೂಸ್ ಮೀ ಚಿತ್ರದಲ್ಲಿ, ಕಾಂಚನ ಗಂಗಾ ಕಲ್ಲರಳಿ ಹೂವಾಗಿ, ಭೂಪತಿ ಈ ಸಂಭಾಷಣೆ, ವರದನಾಯಕ ವಿರಾಟ್, ಭಲೆ ಜೋಡಿ, ಜೆಸ್ಸಿ, ದೊಡ್ಡಮನೆ ಹುಡುಗ, ತಾಯಿಗೆ ತಕ್ಕ ಮಗ, ಡಾಕ್ಟರ್ ಪಾರ್ವತಮ್ಮ, ಹೀಗೆ ಕ್ರಾಂತಿ ಈ ಚಿತ್ರದಲ್ಲೆಲ್ಲ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಾರೆ ಸುಮಲತಾ. ಹಾಗೆ ರಾಜಕಾರಣದಲ್ಲೂ ಕೂಡ ಅವರು ಸಕ್ರಿಯವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ.

ಸಾಕಷ್ಟು ನಮ್ಮ ಕೇಳುಗರು ಈ ಹಾಡಂತೂ ತುಂಬಾನೇ ಇಷ್ಟ, ಪ್ರಸಾರಿಸಿ ಈ ಕಾರ್ಯಕ್ರಮದಲ್ಲಿ ಈ ಹಾಡು ಇರಲೇಬೇಕು ಅಂತ ಸಾಕಷ್ಟು ನಮ್ಮ ಸ್ನೇಹಿತರು ಮೆಸೇಜ್ ಕಳಿಸಿದ್ರು. ಅವರೆಲ್ಲರ ಕೋರಿಕೆಯ ಮೇರೆಗೆ, ಕೋರಿಕೆ ಅಂತೆಲ್ಲ ನಾನು ಪ್ಲೇ ಲಿಸ್ಟ್ನಲ್ಲಿ ಆಲ್ರೆಡಿ ಇಟ್ಟಿದ್ದೀವಪ್ಪ, ಯಾಕಂದ್ರೆ ಇಂಥ ಹಾಡುಗಳನ್ನು ಪ್ಲೇ ಮಾಡದೇ ಇರೋಕ್ಕಾಗತ್ತಾ? ನಿಮ್ಮ ಆಸೆ ಕೂಡ ಈಡೇರ್ತು. ತುಂಬ ಅದ್ಭುತವಾದಂಥ ಹಾಡಲ್ವಾ ಮುಗಿಲ ಮಲ್ಲಿಗೆ ಯೋಗ ಗಗನದಾತಾರಿಗೆ, ಎಂಥ ಅದ್ಭುತವಾದಂಥ ಸಾಹಿತ್ಯ, ಒಳ್ಳೊಳ್ಳೆ ಹಾಡನ್ನು ಕೇಳ್ಕೊಂಡು ಬಂದ್ವಿ ಅಲ್ವಾ. ಬಹುಭಾಷಾ ನಟಿ ಸುಮಲತಾ ಅವರ ಬಗೆಗಿನ ಕಾರ್ಯಕ್ರಮವನ್ನು ಇಷ್ಟೊತ್ತು ಕೇಳಿದ್ರಿ, ಒಂದಷ್ಟು ಮಾಹಿತಿಗಳನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯವಾಯಿತು, ಅರ್ಧ ಗಂಟೆ ಪ್ರೋಗ್ರಾಮ್ ಅಲ್ವೇ. ಅವರಿಗೆ ಶುಭವಾಗಲಿ, ಮತ್ತಷ್ಟು ಮಗದಷ್ಟು ಇವರಿಂದ ಕಲಾ ಸೇವೆ ದೊರಕಲಿ ಅಂತ ಅವ್ರಿಗೆ ನಾವು ಈ ಮೂಲಕ ಆಶಿಸೋಣ. ಮತ್ತು ರಾಜಕಾರಣದಲ್ಲೂ ಸಕ್ರಿಯವಾಗಿ ಸೇವೆಯನ್ನು ಮಾಡ್ತಿದ್ದಾರೆ, ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಯಶಸ್ವಿ ಗಳಿಸ್ಲಿ, ಒಳ್ಳೇದಾಗಲಿ, ಶುಭವಾಗಲಿ ಅಂತ ಈ ಮೂಲಕ ಸುಮಲತಾ ಅವರಿಗೆ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ಈ ಹಾಡಿನ ಮೂಲಕ ಮುಕ್ತಾಯಗೊಳಿಸ್ತೇನೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಇದುವರೆಗೆ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸುಮಲತಾ ಅವರ ಬಗೆಗಿನ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 12 ಗಂಟೆ. ಇನ್ನೀಗ ಪ್ರದೇಶ ಸಮಾಚಾರ.

ತಾಂತ್ರಿಕ ದೋಷದಿಂದಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿಲ್ಲ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 12:03:56 ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಇದೀಗ ಎಲ್ಲ ರೆಡಿ ಇದ್ದೀರಾ? ಕರೆಗೊಂದು ಹಾಡು ಕಾರ್ಯಕ್ರಮ, ಕರೆ ಮಾಡಿ ನಿಮ್ಮ ಇಷ್ಟದ ನೆಚ್ಚಿನ ಮೆಚ್ಚಿನ ಹಾಡುಗಳನ್ನು ಕೇಳಬಹುದು. ಆದರೆ ಸ್ನೇಹಿತರೆ, ಒಂದು ಮನವಿ ಮಾಡ್ಕೋತೀನಪ್ಪ ನಿಮ್ಮೆಲ್ಲರ ಹತ್ರ, ಕೇಳಿದ್ದೆ ಹಾಡನ್ನು ಕೇಳಬೇಡಿ. ಆಮೇಲೆ ಒಂದು ಸ್ವಲ್ಪ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ಅಲ್ಲ, ನನಗೆ ಇನ್ನೊಂದು ಏನಪ್ಪ ಅಂದರೆ, ದಿನಾಲು ನೀವೇ ಬಂದರೆ ನನಗೇನು ಬೇಸರ ಇಲ್ಲ, ಆದರೆ ಅದೇ ಹಾಡು ಕೇಳ್ತಿರಲ್ಲ ಅದೇ ಬೇಸರ. ಸಾಕಷ್ಟು ಹಾಡುಗಳು ನಮ್ಮ ಆಕಾಶವಾಣಿ ಭಂಡಾರದಲ್ಲಿ ತುಂಬಾ ಇದ್ದಾವೆ, ಬೇರೆ ಬೇರೆ ಹಾಡುಗಳನ್ನು ಕೇಳಿ. ಆಮೇಲೆ ಇನ್ನೊಂದು ಖುಷಿ ಏನಪ್ಪ ಅಂದರೆ, ನಿಮ್ಮ ಒಂದು ಟ್ಯಾಲೆಂಟ್ಗೆ, ಒಂದು ಪ್ರತಿಭೆಗೆ ಮೆಚ್ಚಬೇಕು. ಅವರವರೇ ಕರೆ ಮಾಡಿ ಬೇರೆ ಬೇರೆ ಹೆಸರುಗಳನ್ನು ಹೇಳಿ ವಾಯ್ಸ್ ಎಲ್ಲ ಚೇಂಜ್ ಮಾಡ್ತೀವಿ.

0: ಖುಷಿ ಆಗುತ್ತೆ ಒಂದ್ ಕಡೆ ನೋಡಿ ಎಷ್ಟು ಕಷ್ಟ ಬಿದ್ದು ನಮ್ಗೆ ಕರೆ ಮಾಡ್ತಾವ್ರೆ ಅಂತ. ಆಮೇಲೆ ಸೇಮ್ ಅದೇ ವಾಯ್ಸ್ ಇರುತ್ತೆ, ಆದ್ರೆ ನಿಮ್ಗೆ ಅನ್ಸಿರುತ್ತೆ ನಾನು ಬೇರೆ ತರ ಮಾತಾಡ್ತಿದ್ದೀನಿ ಅಂತ. ಇಲ್ಲಿ ಮೆಸೇಜ್ಗಳು ಬಂದ್ಬಿಡ್ತವೆ, ನೀವು ಯಾರು ಮಾಡ್ತೀರಿ ಹಂಗೆ, ಅದೆಲ್ಲ ಕಂಪ್ಲೇಂಟ್ಗಳನ್ನ ಹೇಳಲಿಕ್ಕೆ ಒಂದಷ್ಟು ಜನ ಇವ್ರೇ ಅಂತ ಹೇಳ್ಬಿಡ್ತಾರೆ. ಇರಲಿ, ಆದರೂ ಒಂಥರ ಖುಷಿನ ಈ ತರ ಕಾಂಪಿಟೇಷನ್ ಇದೆಯಲ್ಲ, ಖುಷಿ ಆಗುತ್ತೆ. ಈಗ ಮೊದಲನೇ ಕರೆ ತೆಗೆದುಕೊಳ್ತೇನೆ. ಹಾ, ಕರಿಗೊಂದು ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹಲೋ, ನಮಸ್ತೆ. ನಮಸ್ತೆನೆ ಹೇಳ್ತಾನೆ ಹೊರಟೋದ್ರು ಅವರು ನೋಡಿ. ಹಲೋ ಹಲೋ
1: ಹಲೋ,
0: ನಮಸ್ಕಾರ.
1: ನಮಸ್ತೆ ಮಧುಮಾಲತಿ ಮೇಡಮ್.
0: ಯಾರು?
1: ಹನುಮಂತಪ್ಪ, ಮಡಿವಾಳ ಜಗಳೂರು ಮೇಡಮ್.
0: ಹನುಮಂತಪ್ಪ ಅವರೇ, ನಿಮ್ಗೆ ಮೊದಲನೇ ಕರೆ ಸಿಕ್ಕಿದೆ, ಖುಷಿ ಆಯ್ತಾ?
1: ತುಂಬಾ ಖುಷಿ ಆಯ್ತು, ಮತ್ತೆ ಮಾತಾಡೋದಕ್ಕೂ ಕೂಡ ಖುಷಿ ಆಯ್ತು ನನಗೆ.
0: ನೋಡಿ, ಒಂದೇ ಸತಿ ಅಹಾ ಅಂದ್ಬಿಟ್ರಲ್ಲ, ಅವಾಗ್ಲೇ ಗೊತ್ತಾಗೋಯ್ತು ಖುಷಿ ಆಗ್ಬಿಟ್ಟಿದೀರಾ ಅಂತ. ಹೇಗಿದ್ದೀರಾ? ಆರಾಮ?
1: ಆರಾಮಿದ್ದೀವಿ ಮೇಡಮ್. ತಾವು ಮೇಡಮ್?
0: ನಾನು ಚೆನ್ನಾಗಿದ್ದೇನೆ. ತಿಂಡಿ ತಿಂದ್ರಾ? ಕಾಫಿ, ಟೀ, ತಿಂಡಿ? ನಂತೂ ಆಯ್ತು. ನೀವು ಒಂದು ಸಕ್ರಿಯವಾಗಿ ನಮ್ಮ ಆಕಾಶವಾಣಿ ಜೊತೆಗಿದ್ದೀರಾ, ಧನ್ಯವಾದಗಳು ತಮಗೆ. ಯಾವ ಆಡ್ಬೇಕು ಹನುಮಂತಪ್ಪ? ಹನುಮಂತಪ್ಪ
1: ಮೇಡಮ್, ಒಲವಿನ ಹುಡುಗರೆ ಮೂವಿಂದ ನಿನ್ನಂತ ಚೆಲುವೆ ಅನ್ನೋ ಸಾಂಗ್ ಬೇಕು.
0: ಯಾಕ ಹಾಡು ನಿನ್ನಂತ ಚೆಲುವೆ?
1: ಚೆನ್ನಾಗಿದೆ ಮೇಡಮ್. ಮಂಜುಳಾ ಶರ್ಮಾ ಮತ್ತೆ ಅಂಬರೀಶ್ ಅವರ ಅಭಿನಯ ಬಹಳ ಸೂಪರ್ ಇದೆ. ಸಿನಿಮಾ ಕೂಡ ಸೂಪರ್ ಹಿಟ್ ಮೂವಿ ಮೇಡಮ್.
0: ಅಲ್ವಾ? ಏನ್ರಿ ನಿನ್ನಂತ ಚೆಲುವೆ ಅನ್ನೋ ಅದೆಲ್ಲ ಇಲ್ವಲ್ಲ ಇಲ್ಲಿ.
1: ಹಲೋ ಮೇಡಮ್.
0: ಹಲೋ, ನಿನ್ನಂತ ಸಿಕ್ತು. ಈ ಹಾಡು ಇಷ್ಟ ಅಂತಾನ ಅಥವಾ ಚೆಲುವೆ ಏನಾದ್ರೂ ನೋಡ್ಬಿಟ್ಟು ಹೇಳ್ತಿದ್ದೀರಾ?
1: ಇಲ್ಲ ಮೇಡಮ್, ಹಾಗೇನಿಲ್ಲ ಮೇಡಮ್.
0: ಇರ್ಲಿ, ಒಂದೊಳ್ಳೆ ಹಾಡಿದು ನಿಜಕ್ಕೂ ಅಲ್ವಾ? ಚೆನ್ನಾಗಿದೆ, ಹಿತವಾಗಿರುವಂತ ಹಾಡನ್ನ ಕೇಳಿದ್ರಿ ಹನುಮಂತಪ್ಪ ಅವರೇ. ಪ್ರಾರಂಭದ ಹಾಡೇ ಸೂಪರ್ ಹಿಟ್ ಹಾಡು. ಧನ್ಯವಾದಗಳು ತಮ್ಗೆ. ಹಾಡ್ತೀರಾ? ಹಾಡ್ತೀರಾ?
1: ಇಲ್ಲ ಮೇಡಮ್.
0: ಒಂದ್ ಲೈನ್ ಹಾಡ್ಬಿಡಿಯಪ್ಪ. ಹಲೋ, ಕರೆ ಕಟ್ ಆಯ್ತು ಅನ್ಸುತ್ತೆ. ಇರ್ಲಿ, ಒಬ್ಬೊಬ್ಬರು ಮಧ್ಯೆ ಹಾಡ್ಸೋಣ ಅಂತ ಅಷ್ಟೇ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ ಅನಿಸಿಕೆ ಅಭಿಪ್ರಾಯಗಳು ನಿಮ್ಮ ಖುಷಿಗಳನ್ನು ಹೇಳ್ಕೊಳ್ತಾ ಹಾಗೆ ಇಷ್ಟದ ಹಾಡುಗಳನ್ನು ಕೇಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಅಲ್ಲಿ ನೋಡಿ, ಏನು ಹೇಳ್ತಿದ್ದಾರೆ ಒಬ್ರು, ಎಲ್ಲ ಹೇಳ್ತೀರಾ, ದೂರವಾಣಿ ಸಂಖ್ಯೆ ಮಾತ್ರ ಹೇಳಲ್ಲ ನೀವು ಅಂತ. ಖಂಡಿತ ಹೇಳ್ತೀನಿ, ಮರೆಯಲ್ಲಪ್ಪ ನಾನು. ಮತ್ತೆ ನೀವು ಜ್ಞಾಪಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮ್ಮ ದೂರವಾಣಿ ಸಂಖ್ಯೆ 0802237788. ಮತ್ತೆ ಈಗ ಹೇಳಿದ್ರೆ ನಿಧಾನ ಕೇಳಿ ಅಂತ ಬೇರೆ ಕಳಿಸ್ತೀರಾ, ಅದಕ್ಕೆ ಈಗ ನಿಧಾನ ಕೇಳ್ತೀನಿ, ಕೇಳಿಸ್ಕೊಳ್ಳಿ. 0802237788 ಇದೊಂದು ನಂಬರ್ ಇದೆ. ಮತ್ತೆ ಇನ್ನೊಂದು ದೂರವಾಣಿ ಸಂಖ್ಯೆ 0802237799. ಇನ್ನೊಂದು ಹೇಳ್ಬಿಡ್ತೀನಿ, 0802226157. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನ ಕೇಳಿ. ಈಗೊಂದು ಸೂಪರ್ ಹಿಟ್ ಹಾಡು.
2: ರಸಪೂರ್ಣ ರಾತ್ರಿ ಬಂತು,

0: ಈ ತರ ಎಲ್ಲ ಹೆಣ್ಮಕ್ಳಿಗೆ ಒಗಳ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಅಬ್ಬಬ್ಬಬ್ಬ, ಅದ್ಭುತವಾದಂತಹ ಹಾಡು ಪ್ರಸಾರವಾಯ್ತು. ಮುಂದಿನ
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಕರೆಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಮುಂದಿನ ಕರೆ ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್.
0: ಎಲ್ಲಿಂದ ಯಾರು?
2: ವಿಜಯನಗರ ಡಿಸ್ಟಿಕ್ ಸೋಮಶೇಖರ್.
0: ಸೋಮಶೇಖರ್, ಹೇಗಿದ್ದೀರಾ?
2: ಆರಾಮ್ ಮೇಡಮ್, ನೀವು?
0: ನಾನು ಆರಾಮಾಗಿದ್ದೇನೆ. ಹೇಗಿದೆ ವಾತಾವರಣ ಎಲ್ಲ? ಚೆನ್ನಾಗಿದ್ಯಾ?
2: ಬಿಸಿಲು ಬಹಳ ಇದೆ ಮೇಡಮ್ ಈ ಕಡೆ.
0: ಬಿಸಿಲು ತುಂಬಾ ಇದೆ ಅಲ್ವಾ? ಹಾ, ಮತ್ತೆ ತಿಂಡಿ ಊಟ ಮಾಡೋ ಸಮಯ? ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ತಾವು?
2: ನಮಗೆ ಪ್ರಾವಿಷನ್ ಸ್ಟೋರ್ ಇದೆ ಮೇಡಮ್.
0: ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
2: ಹೌದು ಮೇಡಮ್.
0: ತಮ್ಗೆ ಯಾವ ಹಾಡು ಬೇಕೀಗ?
2: ನನಗೆ ಇಂದ್ರಜಿತ್ ಚಿತ್ರದಿಂದ ಕಡಲಿಗೆ ಒಂದು ಕೊನೆ ಇದೆ.
0: ಒಂದೊಳ್ಳೆ ಹಾಡಿತ್ತು ನಿಜಕ್ಕೂ ಅಲ್ವಾ? ಕಡಲಿಗೆ ಒಂದು ಕೊನೆ ಇದೆ, ಸ್ನೇಹಕ್ಕೆ ಇಲ್ಲಿದೆ. ಅದ್ಭುತವಾದಂತಹ ಹಾಡನ್ನ ಕೇಳಿದ್ರಿ, ಜ್ಞಾಪಕ ಮಾಡಿಕೊಡ್ರಿ. ಧನ್ಯವಾದಗಳು ಸೋಮಶೇಖರ್ ಅವರೇ. ನಿಮ್ಗೆ ಹೀಗೆ ಕೇಳ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ.

0: ವಾವ್, ನಿಜಕ್ಕೂ ಇವೆಲ್ಲ ಹಾಡುಗಳು ಬಹಳ ಹಿತವಾದ ಹಾಡುಗಳು ಅಲ್ವಾ? ಸಮಯ 12:20 ಕರಿಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಿದ್ದೀರಾ. ಸಾಕಷ್ಟು ನಮ್ಮ ಸ್ನೇಹಿತರು ಕರೆ ಮಾಡ್ತಿದ್ದಾರೆ, ಕೆಲವರೆಲ್ಲ ಬೈಕೊಂಡು ಮೆಸೇಜ್ ಕೂಡ ಮಾಡಿದ್ದೀರಾ. ನಮಗೆ ಏನು ಲೈನ್ ಸಿಗ್ತಾ ಇಲ್ಲ, ನೀವು ಬೇಕಂತಲೇ ಅವ್ರ ಕರೆಗಳನ್ನು ಹೆಂಗಪ್ಪ ಬೇಕಂತಲೇ ಯಾರ್ದು ಬರುತ್ತೆ ಅದು ತಗೋತೀವಿ. ನಮ್ಮ ಮೇಲೆಲ್ಲ ನೀವು ಈ ಥರ ಎಲ್ಲ ಕೋಪ ಮಾಡ್ಕೋಬಾರ್ದು. ನೀವು ಕರೆ ಮಾಡಿ ಟ್ರೈ ಮಾಡಿ, ಬರುತ್ತೆ, ಹಾ ಸಿಗತ್ತೆ. ಹಲೋ ನಮಸ್ಕಾರ
1: ಮೇಡಮ್. ನಮಸ್ಕಾರ.
0: ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ನಿಮ್ಮನ್ನ, ಇರ್ಲಿ, ತಾಳ್ಮೆಯಿಂದ ಕಾಯ್ದಿದ್ದೀರಾ, ಒಳ್ಳೇದಾಗ್ಲಿ ನಿಮ್ಗೆ. ಹೇಳಿ, ಯಾವ ಹಾಡ್ಬೇಕು? ತಮ್ಮ ಹೆಸರು?
1: ಸುಮಾರು ಒಂದ್ 25 ಕೇಳ್ತಾ ಇದೀವಿ. ಪ್ರೋಗ್ರಾಮ್ ಚೆನ್ನಾಗಿ ಬರುತ್ತೆ.
0: ಹೌದಲ್ವಾ?
1: ಹೌದ್ ಮೇಡಮ್. ಮತ್ತೆ ಹಾಡ್ಗಳಿಲ್ಲ ನಿಮ್ಮಲ್ಲಿ ಜಾಸ್ತಿ ಹಾಡ್ಗಳು, ತುಂಬಾ ಬೇಜಾರಾಗುತ್ತೆ.
0: ಬರುತ್ತೆ ಬರುತ್ತೆ, ಆಡ್ಗಳು ಕೂಡ ಬರುತ್ತೆ. ಯಾಕಂದ್ರೆ ಇವನು ಕೂಡ
1: ಬೇರೆ ಚಾನಲ್ ಗಿಂತ ಇದ್ರಲ್ಲಿ ಕಡಿಮೆ.
0: ಇರ್ಲಿ, ಹೇಳಿ, ಯಾವ ಹಾಡ್ಬೇಕು ತಮ್ಗೆ?
1: ಮೇಡಮ್, ಡಾಕ್ಟರ್ ರಾಜ್ಕುಮಾರ್ದು ಬಾಡಿ ಹೋದ ಬಳ್ಳಿಯಿಂದ ಹೂ ಅರಳಬಲ್ಲದೆ.
0: ಒಂದೊಳ್ಳೆ ಅದ್ಭುತವಾದಂತ ಹಾಡನ್ನ ಕೇಳಿದ್ರಿ. ನಿಮ್ಮ ಹೆಸರು ಗೊತ್ತಾಗಿಲ್ಲ.
1: ಫೇವರಿಟ್ ಸಾಂಗ್ ರವಿ ಅಂತ, ನನ್ನ ಫೇವರಿಟ್ ಸಾಂಗ್.
0: ಯಾವ ಊರು ತಮ್ದು?
1: ನಮ್ದು ಕನಕಪುರ ಮೇಡಮ್.
0: ಕನಕಪುರ. ಏನ್ ಮಾಡ್ಕೊಂಡಿದ್ರಿ ತಾವು?
1: ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಮೇಡಮ್.
0: ಹೌದಾ, ಒಳ್ಳೇದಾಗ್ಲಿ ನಿಮ್ ಕೆಲಸಕ್ಕೆ. ನೀವು ಆರೋಗ್ಯವಾಗಿರಿ, ಚೆನ್ನಾಗಿರಿ, ಖುಷಿ ಖುಷಿಯಾಗಿ ನಗ್ನಗ್ತಾ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
1: ಹಾಡಿ
0: ಹಾಡಿಪ್ಪ, ಹಾಡಿ ಹಾಡಿ ಹಾಡಿ, ಒಂದೆರಡು ಲೈನ್ ಹಾಡಿ.
1: ಬಳ್ಳಿಯಿಂದ ಹೂ ಅರಳ ಬಲ್ಲದೆ, ತಂತಿ ಮೂರಿದ ವೀಣೆಯಿಂದ ನಾದರಿಯ ಬಲ್ಲದೆ, ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕಮರಿತಲ್ಲ, ಉಲ್ಲಾಸ ಇನ್ನೆಲ್ಲಿದೆ.
0: ಚೆನ್ನಾಗಿ, ಒಳ್ಳೆಯ ವಾಯ್ಸ್ ಇದೆ ನಿಮಗೆ. ಧನ್ಯವಾದಗಳು ರವಿಯವರೇ. ರವಿ ಅಲ್ಲ, ರವಿಯವರೇ. ನಮಸ್ಕಾರ. ನಮಸ್ಕಾರ.

0: ಒಂದು ಮಾತಂತೂ ಹೇಳ್ಬರ್ಲೆ, ಈ ಇಂಥ ಹಾಡುಗಳನ್ನ ಕೇಳ್ಬಿಟ್ರೆ ಸಾಕು ಜೀವನ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಇಷ್ಟು ಸಾಕು. ಒಂದ್ಸತಿ ನಮಗೆ ಬೇಜಾರಾದಾಗ ಅಥವಾ ನಮಗೆ ತುಂಬ ಖುಷಿಯಾದಾಗ ಅಥವಾ ನಾವು ತುಂಬಾನೇ ಒಂದು ಏಕಾಂತದಲ್ಲಿ ಇದ್ದಾಗ ಅಯ್ಯೋ ಇಷ್ಟೇನ ಲೈಫು ಅಂತ ಅಂದ್ಕೊಂಡಾಗ್ಲೂ ಸಹಿತ ಇಂಥದ್ದೊಂದು ಹಾಡನ್ನು ನಾವು ಕೇಳಿಸ್ಕೊಂಡ್ರೆ ನಮಗೇನೋ ಒಂಥರ ಬೇರೆ ರೀತಿಯಲ್ಲಿ ಅಂದರೆ ಬದುಕು ಇನ್ನೂ ಇದೆ ಅಂತನೂ ಅನಿಸುತ್ತೆ. ಆಮೇಲೆ ಯಾಕೆ ಹಿಂಗಾಗಬೇಕು ಬದುಕಿನಲ್ಲಿ, ಯಾಕೆ ಹಿಂಗೆ ಜಂಜಾಟ, ಸಾಧಾರಣವಾಗಿ ಬದುಕನ್ನು ಸಾಗಿಸ್ಬಿಡೋಣ ಅನ್ನೋಷ್ಟು ಒಂದು ಕೃತಜ್ಞತಾ ಭಾವ ಬಂದ್ಬಿಡುತ್ತೆ ಅಲ್ವಾ. ಬದುಕು ಇಷ್ಟೇ ಅಂತ ಅಂದ್ಕೊಳ್ಳುವಷ್ಟು ಅಲ್ವಾ. ಒಂದೊಳ್ಳೆ ಹಾಡನ್ನು ಜ್ಞಾಪಿಸ್ತರು. ಈಗ ಮುಂದಿನ ಕರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್,
0: ಹೇಗಿದ್ದೀರಾ? ಸರಸ್ವತಿ.
1: ಥ್ಯಾಂಕ್ ಯು ಮೇಡಮ್, ನನ್ನ ಹೆಸರು ಗೊತ್ತಾಗಿದೆ ಮೇಡಮ್. ತುಂಬಾ ಸಮಯದಿಂದ ನಿಮ್ಮನ್ನು ಮಾತಾಡುವಾಗ ನಿಮ್ಮ ಹೆಸರು ನಮಗೆ ಗೊತ್ತಾಗ್ತದೆ.
0: ಅಯ್ಯೋ ಸರಸ್ವತಿ ಅವ್ರ ವಾಯ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ಇವ್ರೇ ಸರಸ್ವತಿ ಅಂತ. ಪುತ್ತೂರಿನಿಂದ ಸರಸ್ವತಿ ಅಲ್ವಾ?
1: ಹೌದು ಮೇಡಮ್, ಪುತ್ತೂರಿನಿಂದ.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೆ ಮೇಡಮ್. ನೀವೆಲ್ಲರೂ ಹೇಗಿದ್ದೆ?
0: ನಾನು ಚೆನ್ನಾಗಿದ್ದೇನೆ.
1: ಮಳೆ ಉಂಟು ಮೇಡಮ್ ಅಲ್ಲಿ?
0: ಮಳೆ ಬರ್ತಾ ಇಲ್ಲಪ್ಪ, ಮಳೆನೂ ಕಾಣಿ.
1: ನಮ್ಮೂರಿನಲ್ಲಿ ಮಳೆ ಉಂಟು, ಕೃಷಿಗೆ ತುಂಬಾ ತೊಂದರೆ ಮೇಡಮ್. ಈಗ
0: ಕೃಷಿ ಮಾಡ್ತಿರತ್ತಾ
1: ತೋಟಕ್ಕೆ? ಆದ್ರೆ ಅದಕ್ಕೆ ಇದು ಗೊಬ್ಬರ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ, ಮಳೆ ಜೋರಲ್ಲ ಮೇಡಮ್.
0: ಮಳೆ ಜೋರ್ ಬರ್ತಿದ್ಯಾ ಅಲ್ಲಿ?
1: ಹೌದು, ಹಾಗೆ ಗೊಬ್ಬರ ಹಾಕ್ಲಿಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕಂತ ಕಾಣ್ತದೆ.
0: ಮಳೆ ಇಲ್ಲ, ಮಳೆ ಇಲ್ಲ.
1: ಹೌದು ಮೇಡಮ್.
0: ಇರ್ಲಿ, ಯಾವ ಹಾಡ್ಬೇಕು ಸರಸ್ವತಿ?
1: ತನಿಗೆ ಚಿನ್ನರಿ ಮುತ್ತ ಚಿತ್ರದಿಂದ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಇದ್ದನು ಅಂತ ಒಂದು ಹಾಡು ಉಂಟಲ್ಲ ಮೇಡಮ್, ಮಣ್ಣಲ್ಲಿ ಕೆಲಸ ಮಾಡುವವರಲ್ಲ.
0: ನಿಮ್ಗೆ ಯಾವ ಹಾಡ್ಬೇಕಾ? ಮಣ್ಣಲ್ಲಿ ಬಿದ್ದನು. ಏ ಒಂದೊಳ್ಳೆ ಅದ್ಭುತವಾದಂತ ಸಿನಿಮಾ ಇದಂತೂ ಚಿನ್ನಾರಿ ಮುತ್ತ ಅಲ್ವಾ? ಬಹಳ ಒಳ್ಳೆ ಸಿನಿಮಾ, ಒಳ್ಳೆ ಹಾಡು
1: ಮೇಡಮ್. ನಮಸ್ತೆ.
0: ಒಳ್ಳೆ ಹಾಡು ಕೂಡ ಜ್ಞಾಪಿಸ್ತೀರಿ ಸರಸ್ವತಿ. ಧನ್ಯವಾದಗಳು ತಮ್ಗೆ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ.

0: ಹದಿನಾರಿ ಮುತ್ತ ಸಿನಿಮಾ ಅಂತೂ ಬಹಳ ಅದ್ಭುತವಾದಂತಹ ಸಿನಿಮಾ. ನಿಜಕ್ಕೂ ಮಕ್ಕಳಿಗೆ ಈ ತರ ಸಿನಿಮಾಗಳನ್ನ ತೋರಿಸ್ಬೇಕು. ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಲೋ
1: ಹಲೋ,
0: ನಮಸ್ಕಾರ. ಯಾರು?
1: ನಾನು ಗಿರಿನಗರ ಮಂಜು ಅಂತ ಹೇಳಿ ಮೇಡಮ್.
0: ಮಂಜು ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮಂಜುನಾ. ಮಾಲತಿ ಮೇಡಮ್ಗೆ ನಮಸ್ಕಾರ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಮಂಜುನಾ ಮಂಜುಳನಾ?
1: ಮಂಜುಳಾ.
0: ಮಂಜುಳಾ ಹೇಳ್ಬೇಕಲ್ವಾ? ಮಂಜು ಅಂದ್ರೆ
1: ಸಾಮಾನ್ಯ ಹಂಗೆ ಹೇಳೋದು.
0: ಮಂಜು ಮಂಜು ಅಂತ ಇರ್ಲಿ. ಯಾವ ಹಾಡ್ಬೇಕು ತಮ್ಗೆ?
1: ನಮ್ದು ಇವತ್ತು ಮದ್ವೆ ಆನಿವರ್ಸರಿ ಇವತ್ತು.
0: ಒಳ್ಳೇದಾಗ್ಲಿ, ಶುಭವಾಗ್ಲಿ.
1: ನಮ್ಮನೆಯವರಿಗೆ ಪ್ರಸಂಗದ ಗೆಂಡೆ.

0: ಸಿಂಹ ಹಾಡು ಅಂದ್ರೆ ಭಾರಿ ಇಷ್ಟ. ತೇರಾ ಏರಿ ಅಂಬರದಾಗಿ ಹಾಡಿದೆಯಲ್ಲ ಮೇಡಮ್, ಹಾಡು ಪ್ರಸಾರ ಮಾಡಿ ಮೇಡಮ್.
1: ಈ ಹಾಡು ನಿಮ್ಗೆ ಹೇಳ್ತಾ ಇದ್ರೆ ಯಾವಾಗ?
0: ಅಯ್ಯೋ ಆ ಹಾಡು ಬಂದ್ರೆ ನಮ್ಮನೆಯವರೇ ಡ್ಯಾನ್ಸ್ ಮಾಡ್ತಾರೆ ಎಡ್ಡಿ. ತುಂಬಾ ಇಷ್ಟಪಟ್ಟು ಕೇಳುವಂತ ಸಾಂಗ್
1: ಬಹಳ ಚೆನ್ನಾಗಿದೆ ಹಾಡಂತ, ಅದ್ಭುತವಾದಂತ ಹಾಡು. ಮತ್ತೆ ಊಟ ಅಡಿಗೆ ಮಾಡಿದ್ರಾ? ಮನೇಲೇ ಇದ್ದೀರಾ?
0: ಇನ್ನೂ ಮಾಡಿಲ್ಲ, ಮಾಡ್ಬೇಕು. ಟಿಫನ್ ಆಯ್ತು, ಈಗ ಹೋಗ್ಬೇಕು ಅಡಿಗೆ ಮಾಡಿ. ಲೈನ್ ಸಿಕ್ಲಿಲ್ವಲ್ಲ ಅಂತ ಅಷ್ಟೊತ್ತಿಂದ ಕಾಯ್ಕೊಂಡು ಕೂತಿದೆ, ಸದ್ಯ ಲೈನ್ ಸಿಕ್ತು ಹೇಳ್ಬಿಟ್ಟು ಆಮೇಲೆ ಹೋಗೋಣ ಒಳಗಡೆ ಅನ್ಕೊಂಡು.
1: ಒಳ್ಳೇದಾಯ್ತಲ್ಲ, ಖುಷಿ ಆಯ್ತಾ?
0: ಖುಷಿ ಆಯ್ತು ಮೇಡಮ್. ಅಯ್ಯೋ ಖುಷಿ ಇಲ್ಲ, ತುಂಬಾನೇ ಖುಷಿ ಆಯ್ತು.
1: ತುಂಬಾನೇ ಖುಷಿ ಆಯ್ತಲ್ವಾ? ಒಳ್ಳೇದಾಗ್ಲಿ, ಶುಭವಾಗ್ಲಿ, ನಿಮ್ಗೆ ಹಿಂಗೆ ನಗ್ನಗ್ತಾ ಖುಷಿ ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನಿಮ್ಮ ಇಷ್ಟದ ಹಾಡನ್ನ ಖಂಡಿತ ಪ್ರಸಾರ ಮಾಡ್ತಾರೆ. ಆಯ್ತಾ, ಧನ್ಯವಾದಗಳು. ಥ್ಯಾಂಕ್ ಯು.

0: ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರಿಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ಈಗ. ಹಲೋ ಅಂತ ಹೇಳ್ಬಿಟ್ರು. ಹಲೋ, ಯಾರು?
1: ಹಲೋ, ನಮಸ್ತೆ ಮೇಡಮ್, ನನ್ನ ಹೆಸರು ಸೀತೆ ಚಂದ್ರಶೇಖರ್, ಅತ್ತಿ ಚೌಡನಹಳ್ಳಿ ಹೊಳೆಸಪುರ ತಾಲೂಕು ಹಾಸನ ಜಿಲ್ಲೆ.
0: ಚಂದ್ರಶೇಖರ್ ಅವರೇ, ಮೊದಲನೇ ಕಾರ್ಯ ಅನ್ಸುತ್ತೆ ನಿಮ್ ಜೊತೆ ಮಾತಾಡಿರೋದು.
1: ಹಲೋ,
0: ಇವತ್ತೇ ಮೊದಲನೇ ಬಾರಿ ಅನ್ಸುತ್ತೆ ನಿಮ್ ಜೊತೆ ಮಾತಾಡ್ತಿರೋದು.
1: ನೀವು ಮೊದಲನೇ ಬಾರಿ ಇರಬಹುದು, ನಾನು ಸ್ವಲ್ಪ ಕಡಿಮೆ ಮಾಡೋದು, ಎಲ್ಲ ಶ್ರೋತೃಗಳು ಎಲ್ಲರಿಗೂ ಅವಕಾಶ ಸಿಗ್ಬೇಕಲ್ಲ ಅಂತ ನಾನು ಎರಡ್ ತಿಂಗಳಿಗೋ ಮೂರ್ ತಿಂಗಳಿಗೋ ಒಂದ್ಸಲ.
0: ಅಲ್ಲ, ನನ್ ಜೊತೆ ಮೊದಲನೇ ಬಾರಿ ಅಂತ ಹೇಳಿದೆ.
1: ಯಾರು ಗೊತ್ತಾಗಲ್ಲ ಮೇಡಮ್? ಅಗ್ರ ನೀವು?
0: ನಾನು ಮಧು ಮಾಲತಿ ಅಂತ.
1: ಓ, ಮಧು ಮಾಲತಿ ಅಂತ ರೈನ್ಬೋದಲ್ಲೆಲ್ಲ ಕೇಳಿದೀನಿ ಒಂದ್ಸಲ.
0: ಮತ್ತೆ ಹೇಗಿದ್ದೀರಾ?
1: ಮಧು ಮಾಲತಿ ಎಲ್ಲ ಇದಾರಲ್ವ?
0: ಮಧು ಚೈತ್ರ. ಮಧು ಚೈತ್ರ,
1: ಮಧು ಚೈತ್ರ. ನೀವು ಮಧು ಮಾಲಿನಿನಾ?
0: ಮಧು ಮಾಲತಿ.
1: ಸರಿ ಸರಿ,
0: ಹೇಳಿ ಹೇಳಿ.
1: ಒಳ್ಳೆ ಹೆಸರು ಇಟ್ಕೊಂಡಿದ್ರೆ ಮೇಡಮ್ ಮಧು
0: ಅಲ್ವಾ?
1: ಮಧು ಅಂದ್ರೆ ಜೇನು ಅಂತ.
0: ಹೌದೌದು. ಯಾವ ಹಾಡ್ಬೇಕು ತಮ್ಗೆ?
1: ನನಗೆ ಇದು ಇದಪ್ಪ ಕಾಕನಕೋಟೆ ಚಿತ್ರದ್ದು, ಕರಿಯದ ನಂಬನು ಮಾದೇಶ್ವರ, ಮಾದೇಶ ಶರಣ ಮಾದೇಶ್ವರ ಅಂತ ಒಂದು ಹಾಡಿದೆ.

0: ತುಂಬಾ ಚೆನ್ನಾಗಿದೆ. ಬಿ ವಿ ಕೃಷ್ಣ, ಬಿ ವಿ ಕಾರಂತೂ, ಶಿವಮೊಗ್ಗ ಸುಬ್ಬಣ್ಣ ಎಲ್ಲ ಆಡಿದ್ರು, ಕಲ್ಪನಾ ಯಾರು ಆಡಿದ್ರೆ ಮೇಡಮ್, ಅಪರೂಪದ ಗಾಯಕರು, ಅಪರೂಪದ ಹಾಡುಗಳು, ಹಾಡು ಚೆನ್ನಾಗಿದೆ,
1: ಹಾಡು ಚೆನ್ನಾಗಿದೆ.
0: ಹಲೋ
1: ಹಲೋ ಹೇಳಿ ಹೇಳಿ ಹೇಳಿ, ಕೇಳಿಸ್ತಾ ಇದೆ ಹೇಳಿ.
0: ಅಪರೂಪದ ಇದು ಹಾಡು ಅದು,
1: ಹೌದು, ಬಿ ವಿ ಕಾರಂತರು, ಜಿ ಕೆ ವೆಂಕಟೇಶ್ ಅವರು, ಸಿ ಅಶ್ವಥ್ ಅವರು
0: ಆಡ್ತಾರಲ್ಲ ಅವರೆಲ್ಲ,
1: ಹೌದೌದು, ಬಿ ವಿ ಕಾರಂತರು, ಜಿ ಕೆ ವೆಂಕಟೇಶ್
0: ಅವರು, ಅಯ್ಯಂಗಾರ್ ಅವರ ಕತೆ ಚಿತ್ರ ಚೆನ್ನಾಗಿದೆ, ಲೋಕೇಶ್ ಅಭಿನಯ, ಪಿಕ್ಚರ್ ಚೆನ್ನಾಗಿದೆ, ಚಿತ್ರ ಚೆನ್ನಾಗಿದೆ,
1: ಹೌದೌದು,
0: ಅದರಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿದೆ ಮೇಡಮ್. ಬಿ ಸುಲೋಚನ ಆಡಿರೋದು ಒಂದಿದೆ, ಎರಡಿದೆ, ಬಿ ಸುಲೋಚನ, ಅವೆಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಚಿತ್ರ.
1: ಕಾಕನಕೋಟೆ ಅದು ಚೆನ್ನಾಗಿದೆ ಬಿಡಿ. ಖಂಡಿತವಾಗಿಯೂ ನಿಮ್ಮ ಇಷ್ಟದ ಹಾಡನ್ನ ಪ್ರಸಾರ ಮಾಡ್ತೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಎಲ್ಲರಿಗಾಗಿ. ಹೌದೌದು,
0: ಥ್ಯಾಂಕ್ ಯು,
1: ಥ್ಯಾಂಕ್ ಯು, ಧನ್ಯವಾದಗಳು ಸರ್, ನಾನು ಧನ್ಯವಾದಗಳು.

0: ಒಂದೊಳ್ಳೆ ಅದ್ಭುತವಾದಂತ ಹಾಡನ್ನ ಕೇಳ್ಕೊಂಡು ಬಂದ್ವಿ. ಮುಂದಿನ ಕರೆ, ಹಲೋ ನಮಸ್ತೆ. ಹಲೋ
1: ನಮಸ್ತೆ ಮೇಡಮ್.
0: ಸುದ್ಗುಂಟೆ ಪಾಳ್ಯದ ಸುಬ್ರಹ್ಮಣ್ಯ ಅವರು, ಹೇಗಿದ್ದೀರಾ?
1: ಸುದ್ದಗುಂಟೆ ಪಾಳ್ಯದಿಂದ ಸುಬ್ರಹ್ಮಣ್ಯ ಜಯಂತ. ನಾವು ಚೆನ್ನಾಗಿದ್ದೇವೆ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
0: ನಾವು ತುಂಬಾನೇ ಚೆನ್ನಾಗಿದ್ದೇವೆ
1: ಮೇಡಮ್.
0: ನಮಗ್ ಗೊತ್ತು, ನೀವು ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀರಾ, ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ, ಎಲ್ಲದಕ್ಕೂ ಮೆಸೇಜ್ ಮಾಡ್ತೀರಾ.
1: ಇಲ್ಲ ಮೇಡಮ್, ಈ ನಡುವೆ ಎಲ್ಲ ಮೆಸೇಜ್ ಮಾಡೋದು ಕಮ್ಮಿ ಮಾಡ್ಬಿಟ್ಟಿದೀನಿ ಮೇಡಮ್, ಕಾಲ್ ಮಾಡೋದು ಕಮ್ಮಿ ಮಾಡ್ಬಿಟ್ಟಿದೀನಿ. ಯಾಕಂದ್ರೆ ಅಳುಬ್ರ ಕಂಡ್ರೆ ಯಾಕೋ ವೀಧಿ ಬರ್ತೀವಿ, ಯಾಕೋ ಮುನ್ಸ್ ಬಂದ್ಬಿಟ್ಟೈತೆ.

0: ನಾವು ಇಲ್ಲೇನು ನೋಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಹೊಸಬ್ರೆ,
1: ಅಲ್ಲ ನೋಟ್ ಮಾಡಿ ಇಟ್ಕೊಂಡಿಲ್ಲ, ಸಂದೇಶ ನೋಡದೆ ಕೆಲವರಿಗೆ
0: ಮನಸ್ಸಿಗೆ ತೆಗೆದುಕೊಳ್ತೀವಿ. ನೋಡಿ ಸುಬ್ರಹ್ಮಣ್ಯ ಅವ್ರೆ, ನಾನು ದಿನಾನು ಹೇಳ್ತಾ ಇದ್ದೀನಲ್ವಾ ಇವಾಗ, ಏನ್ ಹೇಳಿದೆ, ಎಲ್ಲಾ ಕಾರ್ಯಕ್ರಮವನ್ನು ಕೇಳ್ತೀರಾ, ಸ್ಪಂದಿಸ್ತೀರಾ?
1: ನಾನು 39 ವರ್ಷದ ನಿರಂತರ ಶ್ರೋತೃ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಯಾವ ಹಾಡ್ಬೇಕು ತಮ್ಗೆ?
1: ಮೇಡಮ್, ನನ್ಗೆ ನಲ್ಲ ಚಿತ್ರದಲ್ಲಿ ರಾಜೇಶ್ ಕೃಷ್ಣನ್ ಅವ್ರು ಆಡಿರೋದು ಮಲ್ಲಗೆ ಮಲ್ಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣೆ ನೆರಳಾಗುತ್ತೀರಿ. ಹೀಗಿದೆ
0: ನಿಜಕ್ಕೂ ವಿ ನಾಗೇಂದ್ರ ಪ್ರಸಾದ್ ಅವರ ಅದ್ಭುತವಾದಂತ ಸಾಹಿತ್ಯ ಇದು.
1: ಹೌದು ಮೇಡಮ್, ತುಂಬಾ ಅದ್ಭುತವಾದ ಸಾಹಿತ್ಯ ಇದೆ ಮೇಡಮ್.
0: ಒಳ್ಳೆ ಹಾಡನ್ನ ಜ್ಞಾಪಿಸ್ತೀರಿ. ಧನ್ಯವಾದಗಳು ತಮ್ಗೆ, ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು.

0: ಕರೆಯೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನೀವು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 12:51 ಈಗ ಯಾರು ಕರೆ ಮಾಡಿದ್ದಾರೆ? ಹಲೋ ನಮಸ್ತೆ.
1: ಹಲೋ ಮೇಡಮ್.
0: ನಮಸ್ತೆ.
1: ನಾವು ಪೂರ ಕಾರ್ಯಕ್ರಮ ಮೇಡಮ್ ಮಾತಾಡೋದು.
0: ತಮ್ಮ ಹೆಸರು?
1: ಮಣೇಂದ್ರ ಮೇಡಮ್.
0: ಮಣೇಂದ್ರ?
1: ಮಣೇಂದ್ರ ಮೇಡಮ್.
0: ಪಣೇಂದ್ರ?
1: ಹೌದು ಮೇಡಮ್.
0: ಎಲ್ಲಿಂದ?
1: ಟಿನ್ ಫ್ಯಾಕ್ಟರಿ ಅಂತ ಮೇಡಮ್.
0: ಟಿನ್ ಫ್ಯಾಕ್ಟರಿ?
1: ಹೌದು ಮೇಡಮ್.
0: ಹೇಗಿದ್ದೀರಾ ಪಣೇಂದ್ರ?
1: ಚೆನ್ನಾಗಿದ್ದೀವಿ ಮೇಡಮ್. ನೀವು?
0: ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನಮ್ಮ ಕಾರ್ಯಕ್ರಮಗಳನ್ನ ಕೇಳಿಸ್ಕೊಳ್ತಾ ಇರ್ತೀರಾ?
1: ಚೆನ್ನಾಗಿದೆ ಮೇಡಮ್. ನಿಮ್ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ ಮೇಡಮ್.
0: ಹೌದಾ?
1: ಹೌದು ಮೇಡಮ್. ನಿಮ್ ಕಾರ್ಯಕ್ರಮ ಕೇಳ್ಕಂತಾನೆ ನಾವು ಕಸ ಗುಡಿಸ್ತಾ ಇರ್ತೀವಿ.
0: ಹೌದಾ? ಕೆಲಸದ ಜೊತೆಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಾ? ಯಾವ ಹಾಡ್ಬೇಕು ಪಣೇಂದ್ರ?
1: ಒಂದು ಮುತ್ತಿನ ಕಥೆ ಮೇಡಮ್, ಒಂದು ಎರಡು ಮೂರು, ಆಮೇಲೆ ಇನ್ನೇನು?
0: ಏನಪ್ಪ?
1: ಒಂದು ಮುತ್ತಿನ ಕಥೆ ಮೇಡಮ್, ಅಪ್ಪಾಜಿ.
0: ಒಂದು ಮುತ್ತಿನ ಕಥೆನಲ್ಲಿ ಯಾವ ಹಾಡ್ಬೇಕು?
1: ಒಂದು ಎರಡು ಆಮೇಲೆ ಇನ್ನೇನಂತ ಸಾಂಗ್ ಐತಲ್ ಮೇಡಮ್, ಅದು.
0: ಒಂದು ಎರಡು ಆಮೇಲೆ
1: ಇನ್ನೇನು
0: ಹಾಡ್ತೀರಾ?
1: ಇಲ್ಲ ಮೇಡಮ್, ಅಷ್ಟೊಂದು ಹಾಡಕ್ ಬರಲ್ಲ.
0: ಒಂದೆರಡು ಲೈನ್ ಹಾಡಿ ಕೇಳಿಸ್ಕೊಳ್ಳೋಣ.
1: ಅಷ್ಟು ನಮ್ ಧ್ವನಿ ಚೆನ್ನಾಗಿಲ್ಲ ಮೇಡಮ್.
0: ಏ, ತುಂಬಾ ಚೆನ್ನಾಗಿ ಮಾತಾಡ್ತೀರಲ್ಲ, ಹಾಡಿ ಹಾಡಿ. ಯಾವ ಹಾಡ್ ಗೊತ್ತ ಅದನ್ನೇ ಹಾಡಿ.
1: ಹಾಡಂದ್ರೆ ಇಷ್ಟ ನನಗೆ.
0: ಹಾಡಂದ್ರೆ ಇಷ್ಟ, ಹಾಡಕ್ ಇಷ್ಟ ಇಲ್ಲ. ಪಣೇಂದ್ರ ಒಳ್ಳೇದಾಗ್ಲಿ. ಯಾರಲ್ಲಿ ಇನ್ನೊಬ್ರು ಮಾತಾಡ್ತಾವ್ರೆ, ಕೊಡಿ ಅವ್ರಿಗೆ.
1: ಇಲ್ಲ ಮೇಡಮ್, ನಮ್ ಜೊತೆ ಕೆಲಸ ಮಾಡೋ.
0: ಕೊಡಿ ಕೊಡಿ ಅವ್ರು ಮಾತಾಡ್ಲಿ.
2: ಹಲೋ ಮೇಡಮ್, ನಮಸ್ಕಾರ ಮೇಡಮ್.
0: ನಮಸ್ಕಾರ. ತಮ್ಮ ಹೆಸರು?
2: ಸೋಮಲಿಂಗ ಮೇಡಮ್.
0: ಸೋಮಲಿಂಗ ಅವ್ರೆ, ಹೇಗಿದ್ದೀರಾ?
2: ಆರಾಮಿದ್ದೀವಿ ಮೇಡಮ್. ನೀವು ಆರಾಮಿದ್ದೀರಾ ಮೇಡಮ್?
0: ಆರಾಮಿದ್ದೇವೆ. ನಿಮ್ಗೆ ಯಾವ ಹಾಡ್ಬೇಕು?
2: ಅದೇ ನಮ್ ಫ್ರೆಂಡ್ ಕೇಳಿದ್ರಲ್ಲ ಮೇಡಮ್, ಒಂದು ಮುತ್ತಿನ ಕತೆ ಸಾಂಗ್,
0: ಅದೇ ಹಾಡ್ಬೇಕಾ?
2: ನಮ್ ಫ್ರೆಂಡ್ಗೋಸ್ಕರ ಮಾಡಿ ಹಾಕಿ ಮೇಡಮ್.
0: ಪಣೇಂದ್ರ ಅವ್ರಿಗೆ ನಿಮ್ಗೋಸ್ಕರ ಖಂಡಿತ ಪ್ರಸಾರ ಮಾಡ್ತೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
2: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

ಒಂದಾಯ್ತು ಸರಿನಾ, ಎರಡಾಯ್ತು ಸರಿನಾ, ಮೂರಿದ ನಾಲ್ಕಿದು ನಾಲ್ಕೇ ಮುತ್ತುಗಳು. ಅಯ್ಯೋ, ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು, ಒಂದು

0: ಗೊತ್ತಿರೋದು ನಾನೇನ್ ಮಾಡ್ಲಿ.
1: ನಿಜಕ್ಕೂ ಇವತ್ತು ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಬಹಳ ಅಪರೂಪದ ಹಿತವಾಗಿರುವಂತಹ ಹಾಡುಗಳನ್ನ ಕೇಳಿದ್ರಿ, ಖುಷಿ ಪಟ್ರಿ, ನಿಮ್ಮ ಅನಿಸಿಕ ಅಭಿಪ್ರಾಯಗಳನ್ನೆಲ್ಲ ಹೇಳ್ಕೊಡ್ರಿ, ಸಖತ್ ಖುಷಿ ಆಯ್ತು, ನಿಮ್ಗೂ ಕೂಡ ಖುಷಿ ಆಗ್ತು ಅಂತ ಅನ್ಕೊಳ್ತಾ ಯಾರೆಲ್ಲ ಸಂದೇಶ ಕಳ್ಸ್ಕೊಂಡಿದ್ರೆ ನನಗಂತೂ ಸಂದೇಶ ಓದೋದಕ್ಕೆ ಬೇಜಾರಾಗುತ್ತೆ. ಯಾಕಂದ್ರೆ ಕರೆ ಸಿಕ್ಕಿಲ್ಲ ಮೇಡಮ್, ನೀವಂತೂ ಅವ್ರದೇ ಕರೆ ತೆಗೆದುಕೊಳ್ತೀರಾ, ನಮ್ದು ಕರೆ ಬಂದ್ರೆ ತೆಗೆದುಕೊಳ್ಳಲ್ಲ ಅಂತ ನಮ್ಗೆ ಏನ್ ಗೊತ್ತಿರುತ್ತೆ, ನಾವು ಬಂದಿದ್ದು ತೆಗೆದುಕೊಳ್ತೇವೆ. ಹಂಗೆಲ್ಲ ಬೇಜಾರು ಮಾಡ್ಕೋಬೇಡಿ, ನಾವು ಯಾರಿಗೂ ಏನು ತಾರತಮ್ಯ ಮಾಡೋದಿಲ್ಲ. ಏನು ಅನಿತಾ ಅನಂತರಾಜು ಗೊರ್ಲಡಕು ಹಿರಿಯೂರಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಏನು ಮೇಡಮ್ ಮಾಡೋದು, ಕರೆ ಸಿಗ್ತಿಲ್ಲ, ತುಂಬ ಪ್ರಯತ್ನ ಪಡ್ತಿದ್ದೀನಿ ಅಂತ. ಖಂಡಿತ ನೆಕ್ಸ್ಟ್ ಟೈಮ್ ನಿಮ್ಗೆ ಸಿಗುತ್ತೆ ಅಂತ ಹೇಳಬಲ್ಲೆ. ಮತ್ತು ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮಗಳು ಮೂಡಿ ಬರ್ತಿದ್ದಾವೆ, ತುಂಬಾ ಚೆನ್ನಾಗಿದೆ ಅಂತ. ಹಾಗೆ ಕಡೂರು ತಾಲೂಕು ಬೀರನಹಳ್ಳಿಯಿಂದ ವೆಂಕಟೇಶ್ ನಾಯಕ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಧುಮಾಲತಿ ಚಿತ್ರದಿಂದ ಒಂದು ಹಾಡು ಹಾಕಿಬಿಡಿ ಅಂತ ಯಾರು ಸದಾಶಿವ ಹುಲಗೂರು ಅವರು ಬನಶಂಕರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಖಂಡಿತ ನೆಕ್ಸ್ಟ್ ಟೈಮ್ ಪ್ರಸಾರ ಮಾಡ್ತೀನಿ. ಮತ್ತು ಎರಡು ಕನಸು ಚಿತ್ರದ ಹಾಡನ್ನು ಕೇಳಿ ತುಂಬಾ ಖುಷಿಯಾಯಿತು, ಇಷ್ಟವಾದಂಥ ಹಾಡು ಅಂತ ಹೆಚ್ ಎಸ್ ಮೂರ್ತಿ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮ್ಯಾಮ್ ಕಾಲ್ ರಿಸೀವ್ ಮಾಡಿ ಅಂತ ಯಾರು ರಿಸೀವ್ ಮಾಡಲಿಲ್ವಾ, ನಾನು ನಿಮ್ಮ ಹೆಸರು ಹಾಕ್ಬೇಕಲ್ವಾ. ಮತ್ತು ಇನ್ಯಾರು ಕಳಿಸ್ಕೊಟ್ಟಿದ್ದಾರೆ, ಇಲ್ಲೊಬ್ಬರು ಕಂಪ್ಲೇಂಟೇ ಕಳಿಸಿರ್ತಾರೆ, ಅವರು ತುಂಬಾ ದಿನ ದಿನ ಅವರೇ ಕರೆ ಮಾಡ್ತಾರೆ ತೆಗೆದುಕೊಳ್ಬೇಡಿ ಅಂತೆಲ್ಲ ಹೇಳ್ತಿರ್ತಾರೆ. ಅರ್ಥ ಆಗುತ್ತೆ ನಿಮ್ಮ ಒಂದು ಕಷ್ಟ, ನನಗೆ ಅರ್ಥ ಆಗುತ್ತೆ. ಮತ್ತು ಮಯೂರ ಕೋಟೆಯಿಂದ ಜನ್ನಾಪುರ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಖುಷಿ ಖುಷಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀರಾ, ಧನ್ಯವಾದಗಳು ಅಂತ, ನೀವು ಖುಷಿಯಾಗಿರಿ ಅಂತ ಇವ್ರಿಗೆ ಹೇಳ್ತೀನಿ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆ ಅವ್ರಿಗೆ. ಹಾಗೆ ಇನ್ಯಾರು ಕಳಿಸ್ಕೊಟ್ಟಿದ್ದಾರೆ ನೋಡಿ, ಎರಡು ಮೂರು ಸಲ ನಂಬರ್. ಈಗ ಒಂದು ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈಗ ಒಂದು ಗಂಟೆ ಆಯಿತು, ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದಿನಿಂದ ಮೈಸೂರು, ಚಾಮರಾಜನಗರ ಹಾಗೂ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಶೀಲನೆ ನಡೆಸಲಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ಹಮ್ಮಿಕೊಂಡಿರುವ 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಗೆ ಇಂದು ಮಧ್ಯಾಹ್ನ ಚಾಲನೆ ದೊರೆಯಲಿದೆ. ರಾಯಚೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ರಾಜ್ಯದಲ್ಲಿರುವುದು ಭ್ರಷ್ಟ ಹಾಗೂ ಜನವಿರೋಧಿ ಸರ್ಕಾರ ಎಂದು ದೂರಿದ್ದಾರೆ. ಬೆಂಗಳೂರಿನ ರುದ್ರಭೂಮಿಯಲ್ಲಿ ಸಂಗ್ರಹವಾಗುವ ಹೂವು, ಹಾರ ಸೇರಿದಂತೆ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಕಾಂಪೋಸ್ಟ್ ಘಟಕ ನಿರ್ಮಿಸಲು ಕ್ರಮ ಕೈಗೊಳ್ಳಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದ ಹಿತಾಸಕ್ತಿಯ ಪ್ರಮುಖ ಅಂತಾರಾಜ್ಯ ನದಿ ನೀರು ಹಂಚಿಕೆ ವ್ಯಾಜ್ಯಗಳು ಮತ್ತು ನೀರಾವರಿ ಯೋಜನೆಗಳ ಕುರಿತು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ನವದೆಹಲಿಯಲ್ಲಿ ಸುಪ್ರೀಂಕೋರ್ಟ್ ಹಿರಿಯ ನ್ಯಾಯವಾದಿ ಶ್ಯಾಮ್ ದಿವಾನ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಇಕೆವೈಸಿ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ತಿಳಿಸಿದ್ದಾರೆ. 26ನೇ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆ ಇಂದು ಕಿರ್ಗಿಸ್ತಾನ್ ರಾಜಧಾನಿ ಬಿಷ್ಕೇನ್ನಲ್ಲಿ ಆರಂಭವಾಗಿದ್ದು ಭಾರತ, ಚೀನಾ ಸೇರಿದಂತೆ 10 ರಾಷ್ಟಗಳು ಭಾಗಿಯಾಗಿವೆ. ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವುದು ಉಗ್ರರಿಗೆ ಸುರಕ್ಷಿತ ತಾಣಗಳನ್ನು ಒದಗಿಸುವ ಸಂಪೂರ್ಣ ಜಾಲವನ್ನು ನಾಶಪಡಿಸಲು ಪ್ರತಿಯೊಂದು ಸದಸ್ಯ ರಾಷ್ಟಗಳು ಒಗ್ಗೂಡಿ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಭಾರತೀಯ ರೈಲ್ವೆಯು ಉತ್ತರ ರೈಲ್ವೆಯ ಮೊರಾದಾಬಾದ್ ವಿಭಾಗದ 712 ಕಿಲೋಮೀಟರ್ಗಳನ್ನು ಒಳಗೊಂಡ 170 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕವಚ್ 4.0 ನಿಯೋಜಿಸಲು ಅನುಮೋದನೆ ನೀಡಿದೆ. ಯುಎಸ್ ಓಪನ್ ಟೆನಿಸ್ನಲ್ಲಿ ಸ್ಪೇನ್ನ ನೊವಾಕ್ ಜೊಕೊವಿಕ್ ಪಂದ್ಯಾವಳಿಯಿಂದ ಮೊದಲನೇ ಸುತ್ತಿನಲ್ಲೇ ನಿರ್ಗಮಿಸಿದ್ದು ಆಶ್ಚರ್ಯ ಉಂಟುಮಾಡಿದೆ ಎಂದು ಹಾಲಿ ಯುಎಸ್ ಓಪನ್ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 1:03 ಆಗಿದೆ.
1: ವೀಕ್ಷಕರೇ ಎಚ್ಚರದಿಂದಿರಿ, ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
2: ಆರ್ಬಿಐ ಹೇಳುತ್ತೆ, ಯಾರಿಗಾದರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
3: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ ಆಗಸ್ಟ್ 26 ಸೆಪ್ಟೆಂಬರ್ 10 ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಎಸ್ಸಿಒ ಶೃಂಗಸಭೆ, ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಡಿಪಿಯ ಶೇಕಡಾ 7.8 ಪ್ರಗತಿ, ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ, ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್, ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋವರ್ಧನ ಕೇಂದ್ರ ವಲಯ ಯೋಜನೆ ಇಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ವಾರ್ತೆಗಳ ವಿವರ. ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ 26ನೇ ಶೃಂಗಸಭೆ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವುದು, ಉಗ್ರವಾದ ಹಬ್ಬಿಸುವುದು ಹಾಗೂ ಉಗ್ರರಿಗೆ ಸುರಕ್ಷಿತ ತಾಣಗಳನ್ನು ಒದಗಿಸುವ ಸಂಪೂರ್ಣ ಜಾಲವನ್ನು ನಾಶಪಡಿಸಲು ಪ್ರತಿಯೊಂದು ಸದಸ್ಯ ರಾಷ್ಟಗಳು ಒಗ್ಗೂಡಿ ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಭಯೋತ್ಪಾದನೆಯ ವಿರುದ್ದದ ಹೋರಾಟದಲ್ಲಿ ಯಾವುದೇ ರೀತಿಯ ಇಬ್ಬಗೆಯ ನೀತಿಗೆ ಅವಕಾಶವಿರಬಾರದು ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ಧಗಳು ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಾಗಲಾರವು. ಪ್ರತಿಯೊಂದು ವಿವಾದಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕವೇ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದರು. ಮುಕ್ತ ಮಾರುಕಟ್ಟೆ, ವ್ಯಾಪಾರ ವೃದ್ಧಿ ಹಾಗೂ ಅಭಿವೃದ್ಧಿಯ ಹೊಸ ಹಾದಿಗಳನ್ನು ತೆರೆಯುವ ಪ್ರತಿಯೊಂದು ಪ್ರಯತ್ನಕ್ಕೂ ಭಾರತದ ಸಂಪೂರ್ಣ ಬೆಂಬಲವಿದೆ ಎಂದ ಪ್ರಧಾನಿ, ಇಂತಹ ಸಂಪರ್ಕ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಕಡ್ಡಾಯವಾಗಿ ಗೌರವಿಸಬೇಕು ಎಂಬುದನ್ನು ಒತ್ತಿ ಹೇಳಿದರು. ಕಳೆದ ವರ್ಷ ಭಾರತವು ಪ್ರಸ್ತಾಪಿಸಿದ್ದ ಎಸ್ಸಿಒ ನಾಗರಿಕ ಸಂವಾದ ವೇದಿಕೆಯ ಪ್ರಥಮ ಸಭೆಯು ಈ ವರ್ಷ ಭಾರತದಲ್ಲೇ ಆಯೋಜನೆಗೊಳ್ಳುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ವಾಸ್ತವ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ಕಳೆದ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಈ ಬೆಳವಣಿಗೆ ಶೇಕಡಾ 6.9% ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಏಪ್ರಿಲ್ನಿಂದ ಜೂನ್ ವರೆಗಿನ ಮೊದಲ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡಿದೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆ ತನ್ನ ಬೆಳವಣಿಗೆಯ ವೇಗವನ್ನು ಕಾಯ್ದುಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದೇ ಅವಧಿಯಲ್ಲಿ ನಾಮಮಾತ್ರ ಜಿಡಿಪಿ ಶೇಕಡಾ 10.3% ಬೆಳವಣಿಗೆ ದಾಖಲಿಸಿದೆ. ಭಾರತವು ಸಾಧಿಸಿರುವ ಶೇಕಡಾ 7.8% ಆರ್ಥಿಕ ಪ್ರಗತಿಯು ದೇಶದ 140 ಕೋಟಿ ನಾಗರಿಕರ ಕಠಿಣ ಪರಿಶ್ರಮ ಹಾಗೂ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿಯವರು, ಕೋವಿಡ್-19 ಸಾಂಕ್ರಾಮಿಕದ ನಂತರ ಎದುರಾದ ಜಾಗತಿಕ ಸವಾಲುಗಳು ಹಾಗೂ ವಿಶ್ವದ ಹಲವೆಡೆ ನಡೆಯುತ್ತಿರುವ ಯುದ್ಧಗಳ ಸನ್ನಿವೇಶದ ನಡುವೆಯೂ ಭಾರತವು ಅತ್ಯಂತ ವೇಗವಾಗಿ ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಅಭಿವೃದ್ಧಿಯ ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಆತ್ಮನಿರ್ಭರ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವುದು ಅತ್ಯಗತ್ಯ ಎಂದಿರುವ ಪ್ರಧಾನಿ, ದೇಶೀಯ ಉತ್ಪನ್ನಗಳನ್ನು ಬಳಸುವ ಸ್ವದೇಶಿ ತತ್ವವನ್ನು ಅಳವಡಿಸಿಕೊಳ್ಳಲು, ವೋಕಲ್ ಫಾರ್ ಲೋಕಲ್ ಪ್ರೋತ್ಸಾಹಿಸಲು ಹಾಗೂ ಭಾರತದಲ್ಲೇ ತಯಾರಾದ ವಸ್ತುಗಳಿಗೆ ಬೆಂಬಲ ನೀಡಲು ನಾಗರಿಕರಿಗೆ ಕರೆ ನೀಡಿದರು. ಪ್ರತಿಯೊಬ್ಬ ನಾಗರಿಕನು ಸ್ವದೇಶಿ ಚಿಂತನೆಯನ್ನು ಪಾಲಿಸಿದರೆ ಸ್ವಾತಂತ್ರ್ಯದ 100ನೇ ವರ್ಷದ ವೇಳೆಗೆ ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದು ಪ್ರಧಾನಿಯವರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಈ ಉತ್ತಮ ಸಾಧನೆಯ ಶ್ರೇಯಸ್ಸು ದೇಶದ ಜನರು ಮತ್ತು ಅವರ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಭಾರತದ ಜಿಡಿಪಿ ಶೇಕಡಾ 7.8% ಬೆಳವಣಿಗೆ ದಾಖಲಿಸಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಭಾರತವನ್ನು ಚೈತನ್ಯಶೀಲ, ಬಲಿಷ್ಠ ಮತ್ತು ಸ್ಥಿರ ಆರ್ಥಿಕತೆಯ ದೇಶ ಎಂದು ಬಣ್ಣಿಸಿದೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಶ್ವೇತಭವನದ ಹಿರಿಯ ಉಪ ಪತ್ರಿಕಾ ಕಾರ್ಯದರ್ಶಿ ಕುಶ್ ದೇಸಾಯಿ, ಭಾರತದ ಆರ್ಥಿಕ ಬೆಳವಣಿಗೆಯ ಅಂಕಿಅಂಶಗಳು ಭಾರತವನ್ನು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಾಗಿ ನೋಡುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ನಿಲುವನ್ನು ದೃಢಪಡಿಸಿವೆ ಎಂದು ಹೇಳಿದ್ದಾರೆ. ಸಿಂಧು ಜಲ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ವಿಶ್ವಬ್ಯಾಂಕ್ ರಚಿಸಿರುವ ಮಧ್ಯಸ್ಥಿಕೆ ನ್ಯಾಯಾಲಯ ತೀರ್ಪನ್ನು ಭಾರತ ತಿರಸ್ಕರಿಸಿದೆ. ನ್ಯಾಯಾಲಯಕ್ಕೆ ಭಾರತದ ವಿರುದ್ಧ ತೀರ್ಪು ನೀಡುವ ಯಾವುದೇ ಅಧಿಕಾರವಿಲ್ಲ, ಅದರ ತೀರ್ಪು ಭಾರತಕ್ಕೆ ಕಾನೂನುಬದ್ದವಾಗಿ ಅನ್ವಯಿಸುವುದಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತವು ಈ ನ್ಯಾಯಾಲಯವನ್ನು ಎಂದಿಗೂ ಅಂಗೀಕರಿಸಿಲ್ಲ, ಅದರ ವಿಚಾರಣೆಯಲ್ಲೂ ಭಾಗವಹಿಸಿಲ್ಲ. ಆದ್ದರಿಂದ ನ್ಯಾಯಾಲಯದ ತೀರ್ಪಿಗೆ ಭಾರತ ಬದ್ದವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೇಗ್ನಲ್ಲಿರುವ ನ್ಯಾಯಾಲಯ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಲು ಭಾರತ ನೀಡಿರುವ ಕಾರಣಗಳು ಸಮರ್ಥವಲ್ಲ ಎಂದು ಹೇಳಿತ್ತು. 1960ರ ಜಲ ಹಂಚಿಕೆ ಒಪ್ಪಂದದಡಿ ಭಾರತ ತನ್ನ ಬದ್ಧತೆಗಳನ್ನು ಮುಂದುವರಿಸಬೇಕು ಎಂದು ಸೂಚಿಸಿತ್ತು. ಆದರೆ ನ್ಯಾಯಾಲಯ ರಚನೆಯೇ ಒಪ್ಪಂದದ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಭಾರತ ತಿಳಿಸಿದೆ. ಸಿಂಧು ಜಲ ಒಪ್ಪಂದ ಮತ್ತು ತನ್ನ ಮೂಲ ಸೌಕರ್ಯ ಯೋಜನೆಗಳಿಗೆ ಸಂಬಂಧಿಸಿದ ಭಾರತದ ಸಾರ್ವಭೌಮ ನಿರ್ಧಾರಗಳಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ಯಾವುದೇ ಅಧಿಕಾರವಿಲ್ಲ ಎಂದು

0: ಸಚಿವಾಲಯ ತಿಳಿಸಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ರಾಷ್ಟೀಯ ಭದ್ರತೆ ಮತ್ತು ಗಡಿಯಾಚೆಗಿನ ಭಯೋತ್ಪಾದಕತೆಯನ್ನು ಉಲ್ಲೇಖಿಸಿ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ನವದೆಹಲಿಯಲ್ಲಿ ಇಂದು ಜರ್ಮನಿ ಪರಿಸರ ಸಚಿವ ಕಾರ್ಸ್ಟನ್ ಶ್ನೇಡರ್ ಅವರೊಂದಿಗೆ ಸಭೆ ನಡೆಸಿದರು. 4ನೇ ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆಯ ಹಿನ್ನೆಲೆಯಲ್ಲಿ ಈ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಸಭೆಯಲ್ಲಿ ಮುಖ್ಯವಾಗಿ ಕೈಗಾರಿಕಾ ವಲಯದಲ್ಲಿ ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸುವಿಕೆ ಹಾಗೂ ಜೌಗು ಪ್ರದೇಶಗಳ ಸಂರಕ್ಷಣೆ ಸೇರಿದಂತೆ ಜೈವಿಕ ವೈವಿಧ್ಯತೆಯ ರಕ್ಷಣೆಯ ಕುರಿತು ಎರಡೂ ದೇಶಗಳ ನಡುವೆ ವಿಸ್ತೃತ ಚರ್ಚೆ ನಡೆಯಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಭೂಪೇಂದರ್ ಯಾದವ್, ಭಾರತ ಮತ್ತು ಜರ್ಮನಿ ನಡುವಿನ ರಾಜತಾಂತ್ರಿಕ ಸಹಭಾಗಿತ್ವ ಅತ್ಯಂತ ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಒಟ್ಟು 23,731 ಕೋಟಿ ರೂಪಾಯಿ ವೆಚ್ಚದ ಗೋವರ್ಧನ್ ಕೇಂದ್ರ ವಲಯ ಯೋಜನೆ ಎಂದಿನಿಂದ ಜಾರಿಗೆ ಬಂದಿದೆ. ಇದು ಭಾರತದಲ್ಲಿ ಕಂಪ್ರೆಸ್ಡ್ ಜೈವಿಕ ಅನಿಲದ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವತ್ತ ಪ್ರಮುಖ ಹೆಜ್ಜೆಯಾಗಿದೆ. ಈ ಯೋಜನೆಯನ್ನು 2035-36ರವರೆಗೆ ಜಾರಿಗೆ ತರಲಾಗುವುದು ಮತ್ತು ಈ ಯೋಜನೆಯು ಭಾರತದ ಭವಿಷ್ಯದ ಇಂಧನ ಮಿಶ್ರಣದ ಪ್ರಮುಖ ಆಧಾರ ಸ್ತಂಭವಾಗಿ ಜೈವಿಕ ಸಿಎನ್ಜಿ ಅನಿಲವನ್ನು ಸ್ಥಾಪಿಸುತ್ತದೆ. ದೇಶೀಯ ಜೈವಿಕ ಸಿಬಿಜಿ ಉತ್ಪಾದನೆಯನ್ನು ಸುಮಾರು 10 ಪಟ್ಟು ಹೆಚ್ಚಿಸುವುದು, ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ದೇಶಾದ್ಯಂತ ವೃತ್ತಾಕಾರದ ಜೈವಿಕ ಆರ್ಥಿಕತೆಯನ್ನು ಸೃಷ್ಟಿಸುವುದು ಈ ಯೋಜನೆಯ ಗುರಿಯಾಗಿದೆ. ಕಳೆದ ತಿಂಗಳ 6ರಂದು ಕೇಂದ್ರ ಸಚಿವ ಸಂಪುಟ ಈ ಯೋಜನೆಗೆ ಅನುಮೋದನೆ ನೀಡಿತು. ನೇಪಾಳದ ತ್ರಿಶೂಲಿ 3A ಜಲ ವಿದ್ಯುತ್ ಯೋಜನೆಯ ಕೆಸರಿನಿಂದ ತುಂಬಿದ ಸುರಂಗಗಳಲ್ಲಿ ಸಿಲುಕಿರುವ ಶಂಕೆ ಇರುವ 600ಕ್ಕೂ ಹೆಚ್ಚು ಕಾರ್ಮಿಕರ ರಕ್ಷಣೆಗೆ ಕಾರ್ಯಾಚರಣೆ ತೀವ್ರಗೊಂಡಿದೆ. ರಕ್ಷಣಾ ಸಿಬ್ಬಂದಿ ಸ್ಫೋಟಕಗಳು, ಭಾರೀ ಯಂತ್ರೋಪಕರಣಗಳನ್ನು ಬಳಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರವಾಹದಿಂದ 939 ಮಂದಿ ಮೃತಪಟ್ಟಿದ್ದು 3,925 ಮಂದಿ ನಾಪತ್ತೆಯಾಗಿದ್ದಾರೆ. ದೇಶಾದ್ಯಂತ 11,000ಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ನೇಪಾಳದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಭಾರತ ಸೇರಿದಂತೆ ಹಲವು ದೇಶಗಳ ತಜ್ಞರು ರಕ್ಷಣಾ ಕಾರ್ಯಾಚರಣೆಗೆ ನೆರವು ನೀಡುತ್ತಿದ್ದಾರೆ. ಭಾರತವು ಸುರಂಗ ರಕ್ಷಣಾ ಹಾಗೂ ವಿಧಿ ವಿಜ್ಞಾನ ತಜ್ಞರ ತಂಡಗಳನ್ನು ಕಳುಹಿಸಿದ್ದು ಮೃತರ ಗುರುತಿಗಾಗಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ. ನೇಪಾಳದ ಪ್ರವಾಹದಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಮತ್ತು ಮೃತದೇಹಗಳನ್ನು ಸ್ವದೇಶಕ್ಕೆ ಹಸ್ತಾಂತರಿಸಲು ಹಲವು ಹಂತಗಳ ಪರಿಶೀಲನೆ ಅಗತ್ಯವಿದೆ ಎಂದು ಕಠ್ಮಂಡುವಿನ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮೃತದೇಹಗಳ ಛಾಯಾಚಿತ್ರ, ಬೆರಳಚ್ಚು, ಡಿಎನ್ಎ ಮಾದರಿ ಹಾಗೂ ಗುರುತಿನ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಹಸ್ತಾಂತರ ಪ್ರಕ್ರಿಯೆ ನಡೆಸಲಾಗುತ್ತದೆ. ಕುಟುಂಬದವರು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿರುವ ಛಾಯಾಚಿತ್ರಗಳ ಮೂಲಕ ಮೃತದೇಹಗಳನ್ನು ಗುರುತಿಸಿದರೆ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಸ್ವದೇಶಕ್ಕೆ ಕಳುಹಿಸಲು ರಾಯಭಾರ ಕಚೇರಿ ನೆರವು ನೀಡಲಿದೆ ಎಂದು ಕಚೇರಿ ತಿಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕಸ್ಟಮ್ಸ್ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರಮುಖ ಸುಧಾರಣೆಗಳನ್ನು ತರಲು ಕೇಂದ್ರ ಸರ್ಕಾರ ಸಿದ್ದತೆ ನಡೆಸುತ್ತಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಜಿ20 ಹಣಕಾಸು ಸಭೆಯಲ್ಲಿ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಈಗಾಗಲೇ ನೇರ ಮತ್ತು ಪರೋಕ್ಷ ತೆರಿಗೆ ವ್ಯವಸ್ಥೆಯಲ್ಲಿ ತರಲಾದ ಬದಲಾವಣೆಗಳ ಮುಂದುವರೆದ ಭಾಗವಾಗಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸುಧಾರಣಾ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಸಿಒ ಶೃಂಗಸಭೆ, ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಡಿಪಿಯ ಶೇಕಡ 7.8 ಪ್ರಗತಿ, ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋವರ್ಧನ್ ಕೇಂದ್ರ ವಲಯ ಯೋಜನೆ ಇಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಗಿ ಕೂತಿದ್ದೀರಾ ಅಂತ. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆಗ್ಲೇ ಮೆಸೇಜ್ ಹಾಕ್ಬಿಟ್ಟಿದ್ದಾರೆ, ಮೊದ್ಲೇನು ಹಾಡು ಕೊಡಬೇಡಿ, ಪ್ರಶ್ನೆನೇ ಕೇಳ್ಬಿಡಿ, ಸಮಯ ಉಳಿತೆ, ಎಕ್ಸ್ಟ್ರಾ ಅಂದ್ರೆ ಹೆಚ್ಚೆಚ್ಚು ಪ್ರಶ್ನೆಗಳನ್ನ ಕೇಳಬಹುದು ಅಂತ. ಖಂಡಿತವಾಗಿ ಮೊದಲೇ ಪ್ರಶ್ನೆ ಕೇಳ್ಬಿಡ್ತೀನಿ, ಯಾಕಂದ್ರೆ ನಮ್ಮ ಶ್ರೋತೃಗಳ, ನಮ್ಮ ಕೇಳುಗರ ಅಭಿಪ್ರಾಯ ಇದೆಯಲ್ಲ, ಬಹಳ ಇಷ್ಟ ನಮಗೆ ಅಲ್ವಾ. ನಿಮ್ಮ ಹೇಳಿದ್ದೆಲ್ಲ ನಾವು ಒಂದು ಸ್ವಲ್ಪ ಪಾಲನೆ ಮಾಡಬೇಕಾಗುತ್ತೆ ಕೆಲವು ಸಮಯದಲ್ಲಿ. ಪ್ರಶ್ನೆ ಕೇಳಬಿಡ್ಲ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ. ಮೊದಲ ಪ್ರಶ್ನೆ ಏನಪ್ಪ ಅಂದರೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಲಿಸುವ ನಿಘಂಟು ಅಂತ ಯಾರನ್ನ ಕರೆಯಲಾಗುತ್ತೆ? ಚಲಿಸುವ ನಿಘಂಟು ಬರೆದು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಮೊದಲು ನೀವು ಉತ್ತರ ಬರೆದು ಆಮೇಲೆ ನಿಮ್ಮ ಹೆಸರು ವಿಳಾಸಗಳನ್ನು ಬರೆದು ಕಳಿಸಿ ನಮಗೆ, ಆಯಿತಾ? ಚಲಿಸುವ ನಿಘಂಟು ಅಂತ ಯಾರನ್ನು ಕನ್ನಡ ಒಂದು ಸಾಹಿತ್ಯ ಲೋಕದಲ್ಲಿ ಕರೆಯಲಾಗುತ್ತೆ?

ರಸಪ್ರಶ್ನೆ ಕಾರ್ಯಕ್ರಮವನ್ನ ಕೇಳ್ತಿದ್ದೀರಾ. ಸಮಯ 1:27. ಏನ್ ಕೇಳಿದ್ದೆ ಅಂದ್ರೆ, ಕನ್ನಡ ಸಾಹಿತ್ಯ ಲೋಕದ ಚಲಿಸುವ ನಿಘಂಟು ಅಂತ ಯಾರನ್ನ ಕರೆಯಲಾಗುತ್ತೆ ಅಂತ. ಹೌದು, ಚಲಿಸುವ ನಿಘಂಟು ಯಾರಪ್ಪ ಅಂದ್ರೆ, ಕನ್ನಡ ಭಾಷೆ, ವ್ಯಾಕರಣ ಮತ್ತು ಶಬ್ದಕೋಶದ ಮೇಲಿದ್ದ ಅಪಾರ ಪಾಂಡಿತ್ಯ ಅವ್ರದ್ದು. ನೆನಪಿನ ಶಕ್ತಿ ಇತ್ತಂತೆ ಅವರಿಗೆ. ಹಾಗಾಗಿ ಈ ಒಂದು ಬಿರುದನ್ನ ಕೊಡಲಾಯಿತು ಯಾರಿಗೆ ಅಂದ್ರೆ, ಡಿ ಎಲ್ ನರಸಿಂಹಾಚಾರ್. ಇದು ಸರಿ ಉತ್ತರ. ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್ ಸರಿ ಉತ್ತರ ಆಗಿದೆ. ಯಾರೆಲ್ಲ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಅತಿ ಬೇಗನೆ ಯಾರು ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ, ಅಫ್ಕೋರ್ಸ್ ನೇತ್ರ ಕೆಂಗೇರಿ. ಬೇಗನೆ ಕಳಿಸ್ಬಿಟ್ಟಿದ್ದೀರಾ ನೇತ್ರ, ಥ್ಯಾಂಕ್ ಯು. ಸಾಕಷ್ಟು ಜನರು ಕಳಿಸ್ಕೊಟ್ಟಿದ್ದೀರಿ ಸಂದೇಶವನ್ನ. ನೋಡಿ, ನಮ್ದು ಸಂದೇಶ ಓದ್ಬೇಕಾದ್ರೆ ಈ ಕಂಪ್ಯೂಟರ್ ಅವ್ರಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ, ಮಹಾಶಯ ಜಂಪ್ ಹೊಡಿತಾ ಇರ್ತಾರೆ ಅವರಿಗೆ. ನಾವು ಒಂದು ಸ್ವಲ್ಪ ನಮ್ಮ ಚಡಕ್ ತೋರ್ಸೋಣ ಅಂತ. ಸಾಕಷ್ಟು ಜನ ತಪ್ಪು ಉತ್ತರವನ್ನು ಕೊಟ್ಟಿದೆ. ಸುದ್ಗುಂಟೆಪಾಳದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರು ಕಳಿಸಿದ್ದಾರೆ ಸರಿ ಉತ್ತರ? ಮತ್ತೆ ನಳಿನಾ ಹಲಸೂರಿನಿಂದ ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸರಿ ಉತ್ತರ. ಸುದರ್ಶನ್ ರಾಜಗೋಪಾಲ ನಗರದಿಂದ ಸರಿ ಉತ್ತರ ಇದೆ. ಹಾಗೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಬಿಟ್ಟವ್ರೆ. ಮತ್ತೆ ಯಾರಿವರು, ಹರಿಹರನ್ ವಿಜ್ಞಾನ ನಗರದಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅನಿತಾ ಅನಂತರಾಜು ಗೊರಲಡಕು ಹಿರಿಯೂರಿನಿಂದ ಸರಿ ಉತ್ತರ. ಶರತ್ ಹಾಗೂ ಪದ್ಮಜ ಬಿಡೆ ಹಂಪಿ ನಗರದಿಂದ ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಯಾರು ಕಳಿಸ್ಕೊಟ್ಟಿದ್ದಾರೆ? ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರದಿಂದ ಸರಿ ಉತ್ತರ. ತುಂಬಾ ತಪ್ಪು ಉತ್ತರಗಳೇ ಜಾಸ್ತಿ ಬಂದಿರೋದ್ರಿಂದ ಓದೋದಕ್ಕೆ ಸ್ವಲ್ಪ ಹುಡುಕಿ ಹುಡುಕಿ ಓದಬೇಕಾಗಿದೆ. ಮೀನಾಕ್ಷಿ ಅವರು 8ನೇ ಮೈಲಿಯಿಂದ ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಪದ್ಮಶ್ರೀ ಕುಟುಂಬದವರು ರಾಮಚಂದ್ರಪುರಂನಿಂದ ಸರಿ ಉತ್ತರ. ಹಾಗೆ ಹೊನ್ನೂರಲ್ಲಿ ಅವರು ಹನುಮಂತಪುರದಿಂದ

ಅಷ್ಟೊಂದು ತೊಂದರೆ ಕೊಡ್ತೀಯಾ ನೋಡಿ. ಇವ್ರಿಗೆ ನಾವು ಪ್ರಶ್ನೆ ಇದು ಏನಾದರೂ ಕ್ವಿಜ್ ಕಾರ್ಯಕ್ರಮ ಇವ್ರನ್ನ ಜಾಸ್ತಿ ನಾವು ಉಪಯೋಗಿಸ್ಕೊಳ್ತೀವಿ ಅಂದರೆ ಇವ್ರಿಗೆ ಬೇಜಾರು ಹೋಗ್ಬಿಡ್ತಾರೆ ಹಿಂಗೆ. ಮತ್ತು ಸರಿ ಉತ್ತರ ಯಾರು ಕಳಿಸಿದ್ದಾರೆ? ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪುಟ್ಟರಾಜು ಅವರು

ಅಂತ ಅಂದ್ಕೊಳ್ತೇನೆ. ಕೆಲವೊಂದು ನಮಗೆ ಕಾಣಿಸಿಲ್ಲ, ದಯಮಾಡಿ ಬೇಜಾರಾಗಬೇಡಿ. ಮುಂದಿನ ಒಂದು ಪ್ರಶ್ನೆ, ರೆಡಿನಾ? ನಾವು ರೆಡಿ, ನೀವು ಹೇಳಿಯಪ್ಪ ಅಂತೀರಲ್ಲ. ಹಾಂ, ಹದಿಬದೆಯ ಧರ್ಮ ಈ ಒಂದು ಕೃತಿಯ ರಚನಾಕಾರರು ಯಾರು? ಹದಿಬದೆಯ ಧರ್ಮ ಕೃತಿಯನ್ನು ಬರೆದವರು ಯಾರು? ಕರ್ತೃ. ಹದಿಬದೆಯ ಧರ್ಮ ಕೃತಿಯ ಕರ್ತೃ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091019. ಮೊದಲು ಉತ್ತರವನ್ನು

ರಸಪ್ರಶ್ನೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಎರಡನೇ ಪ್ರಶ್ನೆ ಏನಾಗಿತ್ತಂದ್ರೆ, ಹದಿಬದೆಯ ಧರ್ಮ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದೆ. ಸಾಕಷ್ಟು ನಮ್ಮ ಸ್ನೇಹಿತರು ಉತ್ತರವನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಉತ್ತರ ಕೊಟ್ಟಿರೋರು ಯಾರು ಅಂದ್ರೆ,

ಉತ್ತರ ಬಂದು ಸಂಚಿವನ್ನಮ್ಮ. ಯಾರು ಮೊದಲನೇದಾಗಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಪುಣೆಯಿಂದ ಎ.ಕೆ. ಮೋಟರ್ಸ್ ಇವರು ಮೊದಲನೇದಾಗಿ ಅವರು ಬೇಗನೆ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತಾರು, ಗಂಗಮ್ಮ ಕೇಶವಮೂರ್ತಿ ಕೆಂಚನಹಳ್ಳಿಯಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಸುದ್ಕುಂಟೆಪಾಳದಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿ ಇದೆ. ಲೀಲಾ ಬೇಗೂರಿನಿಂದ ಸರಿ ಉತ್ತರ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ನೇತ್ರ ಕೆಂಗೇರಿಯಿಂದ, ಹೊನ್ನೂರಲ್ಲಿ ಅವರು ಹನುಮಂತಪುರದಿಂದ, ಕಲಾ ಅರುಣ್ ಅವರು ಕಳಿಸಿದ್ದಾರೆ, ಶುಭಾನ್ ಕೋರಿ ಹಂಪಸಾಗರದಿಂದ, ಪೂರ್ಣಿಮಾ ಬೆಂಗಳೂರಿನಿಂದ ಲಾಲ್ಬಾಗ್ನಿಂದ, ಅನುಪಮಾ ಕುಮಾರ ಪಾರ್ಕ್ನಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಪದ್ಮಶ್ರೀ ಕುಟುಂಬದವರು ಅವರು ರಾಮಚಂದ್ರಪುರಂನಿಂದ, ಆಶಾ ಶ್ರೀನಿವಾಸ್ ಅವರು ಕಳಿಸಿದ್ದಾರೆ, ಹಾಗೆ ಆಶಾ ಮಂಜುನಾಥ್ ಕಳಿಸಿದ್ದಾರೆ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಮೋನಿಕಾ ಹಾಸನ್ನಿಂದ, ಹಾಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ.

ದುರ್ಗದಿಂದ, ಸದಾಶಿವ ಹುಲಗೂರು ವನಶಂಕರಿ ಎರಡನೇ ಹಂತದಿಂದ, ಸುದರ್ಶನ್ ರಾಜಗೋಪಾಲ ನಗರದಿಂದ, ಹಾಗೆ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ತುಂಬ ಜನ ಉತ್ತರ ಕಳಿಸಿದ್ದೀರ ಪರವಾಗಿಲ್ಲ, ಉಮೇಶ್ ಅವರು ನಾರಾಯಣ ಸ್ವಾಮಿ ಇವರು ದೊಂಬ್ಲೂರು ಇಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಶ್ರೀಲತಾ ಫ್ರಮ್ ಚಿತ್ರದುರ್ಗ, ಸುಜಾತ ಆರ್ ಗಣೇಶ್ ರಾಜಾಜಿ ನಗರದಿಂದ, ಲೀಲಾ ಮಧು ಕೆಂಗೇರಿಯಿಂದ, ಕಲಬುರ್ಗಿ ಕಡಗಂಚಿಯಿಂದ ಧರ್ಮಣ್ಣ ಧನ್ಯವರ ಉತ್ತರ ಬಂದಿದೆ, ಹಾಗೆ ರಾಧಾ ಹಿರಿಯಣ್ಣ ನಾಗಮ್ಮ ಅಂಗಲದಿಂದ, ಹಾಗೆ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಸುಮಾ ಚಿಕ್ಕಮಗಳೂರಿನಿಂದ, ಅನಂತರಾಜು ಗೊರ್ಲಡಕು ಅನಿತಾ ಅನಂತರಾಜು ಇವರು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ರಾಜಣ್ಣ ಹೊರಮಾವು ಇಲ್ಲಿಂದ, ರೋಹಿಣಿ ಮೋಹನ್ ಹಳೆ ಹುಬ್ಳಿಯಿಂದ, ನಳಿನಾ ಹಲ್ಸೂರಿನಿಂದ, ಛಾಯ ಹೆಸರುಘಟ್ಟದಿಂದ, ಮತ್ತು ಯಾರು ಹೊನ್ನಮ್ಮ ಇವರು ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಶರತ್ ಹಾಗೂ ಪದ್ಮಜಾ ಬಿಡೆ, ಮಾಧವಿ ಪ್ರಸಾದ್, ನಂದಕಿಶೋರ್, ಹಾಗೆ ಚಂದನ್ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಚೈತ್ರ ಡಿ ಎಂ ಕಮಲಾಪುರದಿಂದ, ಹೊನ್ನಮ್ ಶಿವಶಂಕರ್ ವೇದಾವತಿ ಆನೇಕಲ್ನಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಶ್ರೀಕಾಂತ್ ಪೂಜಾರ್ ಉಂಡರಗಿ ಇವರು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಕಡಬ ಪಾರ್ಥಸಾರಥಿ ರಾಜಾಜಿನಗರದಿಂದ, ಚಂದ್ರಶೇಖರ್ ಅವರು ನಮಗೆ ಕೊಡಿಗೆಹಳ್ಳಿಯಿಂದ, ಮಹಾದೇವಪ್ಪ ಚಾಮರಾಜನಗರದಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಅರ್ಪಿತಾ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಹರಿಹರನ್ ವಿಜ್ಞಾನ ನಗರದಿಂದ, ರಾಮಯ್ಯ ರಾಜು ಮೈಸೂರಿನಿಂದ, ರಾಘವೇಂದ್ರ ಕುಂದಾಪುರದಿಂದ, ಪ್ರಭಾಕರ್ ಎನ್ ಆರ್ ನಗರದಿಂದ, ಹಾಗೆ ತೀರ್ಥ ಪ್ರಸಾದ್ ದೊಡ್ಡ ಮೇಟಿ ಕುರ್ಕೆ ಇಲ್ಲಿಂದ, ಹಾಗೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರ ಪೇಟ್ ಬೆಂಗಳೂರಿನಿಂದ, ಹಾಗೆ ಪ್ರಕಾಶ್ ಹೈನಹಳ್ಳಿಯಿಂದ, ಧಾರವಾಡದಿಂದ ಮಂಜುಶ್ರೀ ಅವರು ಸಂದೇಶ ಸರಿಯಾದ ಉತ್ತರವನ್ನು ಕಳಿಸ್ಕೊಡ್ತಾರೆ, ಮಹೇಶ್ ಹೊಸೂರಿನಿಂದ, ಜೋಗಿಹಳ್ಳಿ ಹೆಚ್ ಕುಮಾರ್ ಜೋಗಿಹಳ್ಳಿಯಿಂದ, ಲಲಿತಾಮಣಿ ಕಳಸದಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್, ಗುರುರಾಜ್ ಸೋಮಯಾಜಿ ಜ್ಞಾನ ಭಾರತಿಯಿಂದ, ಹಾಗೆ ಅಡವಿ ಸೋಮಾಪುರ ಲಕ್ಷ್ಮಣ್ ತಳವಾರ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಜನಾರ್ದನ ಬೆಂಗಳೂರು, ವಿ ಲೀಲಾ ಶಿವಮೊಗ್ಗ, ವಾಸುಕಿ ಸಾಗರ, ವಿಭಾ ದೀಪಕ್ ಜ್ಞಾನ ಭಾರತಿ ಲೇಔಟ್ನಿಂದ, ಏನಿದು ಚಂದ್ರ ಅನಿತಾ ಚಂದ್ರಕಾಂತ್ ಅಥಣಿಯಿಂದ, ಹಾಗೆ ಇವರ್ಯಾರು ಇವರೆಲ್ಲರೂ ಕಳಿಸ್ಕೊಟ್ಟಿದ್ದಾರೆ, ಎಲ್ಲರ ಹೆಸರು ಓದಿದ್ದೀನಿ ಅಂತ ಅಂದ್ಕೊಳ್ತೇನೆ. ನಿಮ್ಮೆಲ್ಲರ ಒಂದು ಸಂದೇಶಕ್ಕೆ ಧನ್ಯವಾದಗಳು, ಎಲ್ರಿಗೂ ಕೂಡ ಚಪ್ಪಾಳೆ. ಇನ್ನು ಮುಂದಿನ ಪ್ರಶ್ನೆ, ಭಾರತ ರತ್ನ ಒಂದು ಪುರಸ್ಕಾರವನ್ನು ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗ ಯಾರು? ಭಾರತ ರತ್ನ ಪುರಸ್ಕಾರ ಪಡೆದಂತಹ ಮೊದಲ ಕನ್ನಡಿಗರು ಯಾರು, ಕನ್ನಡಿಗ ಯಾರು ಅನ್ನೋದನ್ನು ನೀವು ಬರೆದು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029.

ಸಮಯ 1:44 ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸುಮಧುರ ಹಾಡುಗಳೊಂದಿಗೆ ನಾನು ಮಧುಮಾಲ್ತಿ ರಸಪ್ರಶ್ನೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಾನು ಈಗ ಕೇಳಿದಂತಹ ಪ್ರಶ್ನೆ, ಭಾರತ ರತ್ನ ಪುರಸ್ಕಾರ ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಕನ್ನಡಿಗರು ಯಾರು, ಕನ್ನಡಿಗ ಯಾರು ಅಂತ ಕೇಳಿದೆ. ಸರಿಯಾದ ಉತ್ತರವನ್ನ ಎಲ್ಲರೂ ಕಳಿಸಿದ್ದಾರೆ. ತುಂಬಾ ಸುಲಭದ ಪ್ರಶ್ನೆಯನ್ನ ಕೇಳಿದೆ, ಯಾಕಂದ್ರೆ ಗೊತ್ತಿರಲೇಬೇಕು ಎಲ್ಲರಿಗೂ ಅಲ್ವಾ ಇದು. ಹೌದು, ಸರಿ, ವಿಶ್ವೇಶ್ವರಯ್ಯ ಇದು ಸರಿ ಉತ್ತರ. ಮೊದಲನೇದಾಗಿ ಯಾರು ಅತಿ ಬೇಗನೆ ಕಳಿಸಿದ್ದು ಅಂದ್ರೆ ಕುತೂಹಲ ಅಲ್ವಾ, ಯಾರಿರ್ಬೇಕು ಅಂತ ಅವ್ರಿಗೆ ಚಪ್ಪಾಳೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಅತಿ ಬೇಗನೆ ಉತ್ತರ ಕಳಿಸಿದ್ದಾರೆ, ಆದ್ರೆ ಇವರು ಸರ್ ಎಂ ಬಿ ಅಂತ ಹಾಕ್ಬಿಟ್ಟಿದ್ದಾರೆ ಆಯ್ತಾ. ಆದ್ರೆ ಫುಲ್ ಫಾರ್ಮ್ ಅಲ್ಲಿ ಅವ್ರ ಹೆಸರನ್ನ ಪೂರ್ಣ ಹೆಸರನ್ನ ಬರೆದು ಕಳಿಸಿರುವಂತವ್ರು ಯಾರಪ್ಪ ಅಂದ್ರೆ ಗಂಗಮ್ಮ ಕೇಶವಮೂರ್ತಿ ಕೆಂಚೇನಹಳ್ಳಿ, ಇವರಿಗೂ ಕೂಡ ಚಪ್ಪಾಳೆ. ಇನ್ನು ಲೀಲಾ ಬೇಗೂರಿನಿಂದ ಅವ್ರ ಉತ್ತರ ಸರಿ ಇದೆ. ರಾಧಾಕೃಷ್ಣ ಜಲ್ಲಹಳ್ಳಿಯಿಂದ ಸರಿ ಉತ್ತರ. ಸುಬ್ರಹ್ಮಣ್ಯ ಜಯಂತ್ ಅವರು ಕಳಿಸಿದ್ದಾರೆ ಹೊನ್ನೂರಲ್ಲಿ, ಅವರು ಸರಿಯಾದ ಉತ್ತರ. ನೇತ್ರಾ ಕೆಂಗೇರಿ ಸರಿ ಉತ್ತರ ಕಳಿಸಿದ್ದಾರೆ. ಹಾಗೆ ರವಿಕುಮಾರ್ ಹೆಚ್ ಎಂ ಮೇಟಿ ಕುರ್ಕೆಯಿಂದ ಸರಿ ಉತ್ತರ. ಇವ್ರು ಯಾರು, ರಾಷ್ಟ್ರಕವಿ ಕುವೆಂಪು ಅಂತ ಹಾಕಿದ್ದಾರೆ. ಮತ್ತೆ ಸುದರ್ಶನ್ ರಾಜಗೋಪಾಲ ನಗರ, ಇವರು ಸರಿ ಉತ್ತರ. ಮತ್ತೆ ಪದ್ಮಶ್ರೀ ಕುಟುಂಬದವರು ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಶುಭಾನ್ ಕೋರಿ ಹಂಪಸಾಗರದಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಅನುಪಮಾ ಕುಮಾರ್ ಪಾರ್ಕ್ನಿಂದ, ಹಾಗೆ ಶರತ್ ಪದ್ಮಜಾ ಅಬಿಡೆ ಇವರು ಹಂಪಿಸಾಗರದಿಂದ, ರೇಖಾ ಯಲಂಕದಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣ್ಪುರದಿಂದ ಧಾರವಾಡದಿಂದ, ಹಾಗೆ ಸದಾಶಿವ ಹುಲಗೂರು ಬನಶಂಕರಿ ಎರಡನೇ ಹಂತದಿಂದ, ಸ್ಫೂರ್ತಿ ಶ್ರೇಯಾ ಬೆಂಗಳೂರಿನಿಂದ, ಇನ್ನು ದೇವಿ

ಸಿಂಗ್ ಸರೋಜತ್ ಸಿಂಗ್ ಚಾಮರಾಜಪೇಟೆಯಿಂದ ಕಲಾ ಅರುಣ್ ಅವರು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಈಶಣ್ಣ ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಮುತ್ತಿಗಾರಹಳ್ಳಿ ಇವರು ಸರಿ ಉತ್ತರ. ಛಾಯಾ ಹೆಸರುಘಟ್ಟದಿಂದ, ಮತ್ತೆ ರಾಘವೇಂದ್ರ ಅವರು ಕುಂದಾಪುರದಿಂದ, ಮೋನಿಕಾ ಅವರ ಉತ್ತರ ಸರಿ ಇದೆ, ಮಾಧವಿ ಪ್ರಸಾದ್ ಅವರು ತಿಂಡ್ಲು ಇಲ್ಲಿಂದ, ಮತ್ತೆ ವರಲಕ್ಷ್ಮಿ ಪೀಣ್ಯದಿಂದ, ವತ್ಸಲ ಆಟಿನಗರದಿಂದ. ಹೆಣ್ಮಕ್ಳು ಸುಮಾರು ಜನ ಇದಾರಪ್ಪ, ತುಂಬಾನೇ ಹೆಣ್ಮಕ್ಳು ಕಾಂಪಿಟೇಷನ್ ಮಾಡ್ತಾವ್ರೆ, ಗುಡ್ ಗುಡ್. ಮತ್ತೆ ಸುರೇಂದ್ರ ಕುಂದಾಪುರದಿಂದ, ನೋಡಿ ಕೆಲವರು ಬೇಜಾರು ಮಾಡ್ಕೊತಾರೆ ಯಾಕೆ ಗಂಡು ಮಕ್ಕಳು ಅವರು ಬಂದರೆ ಖುಷಿ ಆಗಲ್ವ ನಿಮಗೆ ಅಂತ, ಖಂಡಿತ ಮೆಸೇಜ್ ಬಂದೇ ಬರುತ್ತೆ ಈಗ ನೋಡಿ ಇರಲಿ. ಮತ್ತೆ ಯಾರಿವರು, ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ, ಇನ್ಯಾರು ಕಳಿಸ್ಕೊಟ್ಟಿದ್ದಾರೆ, ಮಾರ್ಕಂಡಯ್ಯ ಅವರು ಕಳಿಸ್ಕೊಟ್ಟಿದ್ದಾರೆ, ನಳಿನ ಹಲ್ಸೂರಿನಿಂದ ಕಳಿಸ್ಕೊಟ್ಟಿದ್ದಾರೆ, ಅನಂತರಾಜು ಗೊರ್ಲಡ್ಕುಯಿಂದ, ಸುಜಾತಾರ್ ಗಣೇಶ್ ಅವರ ಉತ್ತರ ಬಂದಿದೆ ಸರಿ ಉತ್ತರ ಇದೆ, ಹಾಗೆ ರಾಧಾ ಹಿರಿಯಣ್ಣ ಇವರು ಕೂಡ ಸರಿಯಾದ ಉತ್ತರ, ನಾಗಮಂಗಲದಿಂದ ಕಳಿಸ್ಕೊಟ್ಟಿದ್ದಾರೆ, ಮೀನಾ ಮಲ್ಲೇಶ್ವರಂನಿಂದ ಕಳಿಸಿದ್ದಾರೆ, ಇನ್ನು ಶಿವಶಂಕರ್ ವೇದಾವತಿ ಆನೇಕಲ್ನಿಂದ, ಹಾಗೆ ಉದಯ್ ಕರ್ಕೇರ ಉಡುಪಿಯಿಂದ, ರಾಜಾಜಿನಗರದಿಂದ ಜಯಶ್ರೀ ಸುನೀಲ್ ಅವರು ಕಳಿಸ್ಕೊಟ್ಟಿದ್ದಾರೆ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಹಾಗೆ ಕಲಬುರ್ಗಿ ಕಡಗಂಚಿಂದ ಧರ್ಮಣ್ಣ ದನ್ನಿ ಅವರು ಕಳಿಸ್ಕೊಟ್ಟಿದ್ದಾರೆ, ವಿ ಲೀಲಾ ಶಿವಮೊಗ್ಗದಿಂದ, ಕಲ್ಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ, ಜನಾರ್ದನ್ ಅವರು ಬೆಂಗಳೂರಿನಿಂದ, ಅಡವಿ ಸೋಮಾಪುರದಿಂದ ಗ್ರಾಮದಿಂದ ಲಕ್ಷ್ಮಣ ತಳವಾರ್ ಅವರು ಕಳಿಸ್ಕೊಟ್ಟಿದ್ದಾರೆ, ಪ್ರಸಾದ್ ಬಾಕಳೆ ಇಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ, ರೋಹಿಣಿ ಮೋಹನ್ ಹಳೆ ಹುಬ್ಳಿಯಿಂದ, ಮಹೇಶ್ ಅವರು ಹೊಸೂರಿನಿಂದ ಕಳಿಸ್ಕೊಟ್ಟಿದ್ದಾರೆ, ವಾಸುಕಿ ಸಾಗರ್ ಅವರ ಉತ್ತರ ಬಂದಿದೆ, ಸತೀಶ್ ಚಾಣಕ್ಯ ತುರುವೇಕೆರೆಯಿಂದ, ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ, ಹಾಗೆ ಪೂರ್ಣಿಮಾ ಬೆಂಗಳೂರಿನಿಂದ, ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ, ಹೆಚ್ ಕುಮಾರ್ ಜೋಗಿಹಳ್ಳಿಯಿಂದ, ಮತ್ತೆ ಯಾರು ಹರಿಹರನ್ ವಿಜ್ಞಾನ ನಗರದಿಂದ, ಸುಮಾ ಚಿಕ್ಕಮಗಳೂರಿನಿಂದ, ನಂದಕಿಶೋರ್ ಬಸವನ ಗುಡಿಯಿಂದ, ಹಾಗೆ ಗುರುರಾಜ್ ಸೋಮಯಾಜಿ ಜ್ಞಾನ ಭಾರತಿಯಿಂದ ಕಳಿಸ್ಕೊಟ್ಟಿದ್ದಾರೆ, ಇನ್ನು ಡಿ ಎಸ್ ರಾಜಣ್ಣ ಇವರು ಹೊರಮಾವು ಅಗರ ಇಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಇನ್ನು ರಾಜಶೇಖರ್ ಇವರು ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ನಾಗಲೀಕರ ತಿಪ್ಪೇಸ್ವಾಮಿ ಆಲೂರಿನಿಂದ, ಕಮಲಾಪುರ ನೆಲಮಂಗಲದಿಂದ ಚೈತ್ರ ಡಿ ಎಂ ಅವರು ಕಳಿಸ್ಕೊಟ್ಟಿದ್ದಾರೆ, ಇನ್ನು ಭಾಗಣ್ಣ ಇವರು ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಅರ್ಪಿತಾ ಅವರ ಸಂದೇಶ ಬಂದಿದೆ, ಶಶಿಕಾಂತ್ ಜತ್ತಿ ಅವರು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ರಾಮಯ್ಯ ರಾಜು ಮೈಸೂರಿನಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಮಹಾದೇವಪ್ಪ ಚಾಮರಾಜನಗರದಿಂದ, ತೀಕ್ಷ್ಣ ಅವ್ರು ಕಳಿಸ್ಕೊಟ್ಟಿದ್ದಾರೆ, ನಾಗಸಂದ್ರ ಇವ್ರು ಕಳಿಸ್ಕೊಟ್ಟಿದ್ದಾರೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಎಲ್ ಎನ್ ಮೂರ್ತಿ ರಾಮಕೃಷ್ಣ ನಗರದಿಂದ, ಸುಧೀಂದ್ರ ಮಲ್ಲೇಶ್ವರಂನಿಂದ, ಹಾಗೆ ಇಂದುಮತಿ ನಾಯಕ್ ಹೆಬ್ರಿಯಿಂದ, ಇನ್ನು ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ, ಕಾವೇರಿ ನಗರದಿಂದ ರಾಘವೇಂದ್ರ ಎಂ ಎಸ್ ಪ್ರಜ್ವಲ್ ಇವರು ಕಳಿಸ್ಕೊಟ್ಟಿದ್ದಾರೆ, ಚಂದ್ರಕಾಂತ್ ಅವರು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಜಯಣ್ಣ ಅವ್ರ ಸಂದೇಶ ಬಂದಿದೆ, ಇವರ್ಯಾರೋ ಆಡಿಯೋ ವಿಡಿಯೋ ಎಲ್ಲ ಕಳಿಸ್ಬಿಟ್ಟವ್ರೆ, ಆಡಿಯೋ ಎಲ್ಲ ತೆಗೆದುಕೊಳ್ಳಲ್ಲ ನಾವು, ಬರೆದು ಕಳಿಸ್ಬೇಕು. ಶಾಂತರಾಜ ಬಡಿಗೇರ ಕೊಕ್ಕನೂರಿನಿಂದ, ವಿಭಾ ದೀಪಕ್ ಅವ್ರು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ರಾಜಗೋಪಾಲಾಚಾರಿ ಅವರು ಕಳಿಸ್ಕೊಟ್ಟಿದ್ದಾರೆ, ಅಲ್ಲ ಅಲ್ಲ ಇವರ್ಯಾರು, ಪಳನಿ ಮುನಿನಾಥ್ ಮಂಜುನಾಥ್ ಇವರು ತಪ್ಪುತ್ರ ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಶ್ರೀಲತಾ ಚಿತ್ರದುರ್ಗದಿಂದ, ಇನ್ಯಾರು ತುಂಬ ಜನರು ಕಳಿಸಿದ್ದೀರಾ, ಸಾಕಿಷ್ಟು ಹೆಸರು. ಈಗ ಮುಂದಿನ ಪ್ರಶ್ನೆಯನ್ನು ಓದ್ತೇನೆ, ಮುಂದಿನ ಕೊನೆಯ ಪ್ರಶ್ನೆ, ಕನ್ನಡದ ಮೊದಲ ನವೋದಯ ಕವಯಿತ್ರಿ, ಕನ್ನಡದ ಮೊದಲ ನವೋದಯ ಕವಯಿತ್ರಿ ಯಾರು? ನಮ್ಮ ವಾಟ್ಸಪ್ ಸಂಖ್ಯೆ 9483091029.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆದಾಗಿದ್ದು, ಕನ್ನಡದ ಮೊದಲ ನವೋದಯ ಕವಯಿತ್ರಿ ಯಾರು ಅಂತ ಕೇಳಿದ್ದೆ. ಸಾಕಷ್ಟು ನಮ್ಮ ಸ್ನೇಹಿತರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಳಗೆರೆ ಜಾನಕಮ್ಮ ಇದು ಸರಿಯಾದ ಉತ್ತರ ಆಗಿದೆ. ಯಾರು ಮೊದಲನೇದಾಗಿ ಅಂದರೆ ಹೊನ್ನೂರಲ್ಲಿ ಅವರು ಹನುಮಂತಪುರ ಜಗಳೂರಿಂದ ಇವರು ಅತಿ ಬೇಗನೆ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ನೋಡೋದಾದರೆ, ಸುದ್ದಗುಂಟೆ ಪಾಳ್ಯದಿಂದ ಸುಬ್ರಹ್ಮಣ್ಯ ಜೆ ಅಂತ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಸುದರ್ಶನ್ ರಾಜಗೋಪಾಲನ್ ನಗರದಿಂದ, ಹಾಗೆ ರಾಧಾಕೃಷ್ಣ ಜಲ್ಲಹಳ್ಳಿಯಿಂದ, ಜಾಲಹಳ್ಳಿನ ಲೀಲಾ ಬೇಗೂರಿನಿಂದ, ರವಿಕುಮಾರ್ MH ಮೇಟಿಕ್ ಕುರ್ಕಿಯಿಂದ, ಹಾಗೆ ರಾಧಾ ಹಿರಿಯಣ್ಣ ಇವರು ನಾಗಮಂಗಲದಿಂದ, ಹಾಗೆ ನೇತ್ರಾ ಕೆಂಗೇರಿಯಿಂದ ಕಳಿಸ್ಕೊಡ್ತಾರೆ, ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ, ವರಲಕ್ಷ್ಮಿ ಪೀಣ್ಯದಿಂದ, ನಳಿನ ಹಲ್ಸೂರಿನಿಂದ, ಅನುಪಮ ಕುಮಾರ್ ಪಾರ್ಕ್ನಿಂದ, ಅನಿತಾ ಅನಂತರಾಜು ಗೊರ್ಲಡಕು ಹಿರಿಯೂರಿನಿಂದ, ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್ ಅವರು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಅನಾಥ ಸೇವಾಶ್ರಮದಿಂದ ಕಳಿಸ್ಕೊಟ್ಟಿದ್ದಾರೆ ಮಾಧವಿ ಪ್ರಸಾದ್ ತಿಂಡ್ಲು ಇಲ್ಲಿಂದ. ಮತ್ತು ಪೂರ್ಣಿಮಾ ಮೇಸ್ತ್ರಿ ಅವರು ಲೀಲಾ ಅವರು ಕಳಿಸ್ಕೊಟ್ಟಿದ್ದಾರೆ ಸುಮಾ ಚಿಕ್ಕಮಗಳೂರಿನಿಂದ, ರಾಘವೇಂದ್ರ ಕುಂದಾಪುರದಿಂದ, ಮತ್ತು ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಜಯಶ್ರೀ ದೇವಿ ರಾಜಶೇಖರ್ ಅವರು ತಪ್ಪುದ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾರು ಶ್ರೀಲೀಲಾ ಚಿತ್ರದುರ್ಗದಿಂದ, ಉದಯ್ ಕರ್ಕೇರ ಉಡುಪಿಯಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹಾಗೆ ಯಾರು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಕಳಿಸ್ಕೊಟ್ಟಿದ್ದಾರೆ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಕಳಿಸ್ಕೊಟ್ಟಿದ್ದಾರೆ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ಕಳಿಸ್ಕೊಟ್ಟಿದ್ದ ಚಿತ್ರದುರ್ಗದಿಂದ, ಮಮತಾ ಮೋಹನ್ ಇವರು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ನಂಜನಗೂಡುವಿಂದ ಶಿವಶಂಕರ್ ವೇದಾವತಿ ಆನೇಕಲ್ ಇವರು ನಮಗೆ ತಪ್ಪುತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ರಾಜಣ್ಣ DS ರಾಜಣ್ಣ ಅವರ ಉತ್ತರ ಸರಿ ಇದೆ. ಮತ್ತು ರೇಖಾ ಯಲಹಂಕದಿಂದ ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅರ್ಪಿತಾ ಸುಂದರೇಶ್ ಇವರು ಹೆಸರು ಮಾತ್ರ ಕಳಿಸ್ತಾರೆ ಉತ್ತರೆಯಲ್ಲಿ. ಬೆಳಗೆರೆ ಜಾನಕಮ್ಮ ಅಂತ ಯಾರು ನಾಗಲೀಕರ ತಿಪ್ಪೇಸ್ವಾಮಿ ಆಲೂರಿನಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ರೋಹಿಣಿ ಮೋಹನ್ ಅವರ ಉತ್ತರ ಸರಿ ಇದೆ. ಕಲಾ ಅರುಣ್ ಅವರ ಉತ್ತರ ಸರಿ ಇದೆ. ಗಂಗಮ್ಮ ಕೇಶವಮೂರ್ತಿ ಸರಿ ಉತ್ತರ ಕಳಿಸಿದ್ದಾರೆ. ಚಂದ್ರಿಕಾ ಪ್ರಸಾದ್ ಮೂಡಲ್ಪಾಳ್ಯದಿಂದ ಸರಿ ಉತ್ತರ. ನಿಮ್ಮೆಲ್ಲರ ಉತ್ತರಕ್ಕಾಗಿ ಧನ್ಯವಾದಗಳು. ಈಗ 2 ಗಂಟೆ ಆಗ್ತಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani and I am Valsa Williams with the Midday News. The headlines. Prime Minister Narendra Modi addresses 26th SEO summit, calls for an end to double standards on terrorism. Indian Railways approves 170 crore rupees for coverage 4.0 on the remaining 712 kilometer stretch of Moradabad Division Northern Railway. In Nepal, flood death toll reaches 987 following widespread devastation.

0: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಕೇಳುಗರೆ, ನೀವು ನಮ್ಮ ಸ್ಪಂದನ ವಿಭಾಗಕ್ಕೆ ನೀವು ಇಮೇಲ್ ಮುಖಾಂತರ ಅಥವಾ ಪತ್ರಗಳನ್ನು ಕೂಡ ಬರೆದು ನಮಗೆ ಕಳಿಸಬಹುದು. ನಮ್ಮ ಇಮೇಲ್ ವಿಳಾಸ ಹೀಗಿದೆ, ವಿವಿಧ ಭಾರತಿ ಕನ್ನಡ ಅಟ್ ಜಿಮೇಲ್ ಡಾಟ್ ಕಾಮ್. ಹಾಗೆಯೇ ನೀವು ಪತ್ರಿಸಬೇಕಾದರೆ ನಮ್ಮ ಪತ್ರ ಬರೀಬೇಕಂತ ವಿಳಾಸ ಹೀಗಿದೆ, ವಿವಿಧ ಭಾರತಿ ಆಕಾಶವಾಣಿ ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 560001. ಮೊದಲನೇದಾಗಿ ನಿಲಯದ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ ಸ್ಪಂದನ ವಿಭಾಗ ರಾಜಭವನ ರಸ್ತೆ ಬೆಂಗಳೂರು 560001. ಈ ವಿಳಾಸಕ್ಕೆ ನೀವು ಪತ್ರಗಳನ್ನು ಬರೆಯಬಹುದು. ಮೊದಲೇ ತಿಳಿಸಿದ ಹಾಗೆ ವಿವಿಧ ಭಾರತಿ ಕನ್ನಡ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಜಿಮೇಲ್ಗೆ ನೀವು ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ಇಮೇಲ್ ಮುಖಾಂತರ ಕೂಡ ನಮಗೆ ಕಳಿಸಬಹುದು. ಮಧುಮಾಲತಿಯವರೇ, ಇವತ್ತು ನಮಗೆ ಸಾಕಷ್ಟು ಮೇಲ್ಗಳು ಬಂದಿದೆ, ಒಂದೊಂದಾಗಿ ಓದಿ ನಮ್ಮ ಕೇಳುಗರಿಗೆ ಏನು ಕಳಿಸಿದ್ದಾರೆ ತಿಳಿಸ್ತೀರಾ?
1: ಮೇಲ್ಗಳು ಬಂದಿದ್ದಾವೆ, ಹಾಗೆ ಪತ್ರಗಳು ಬಂದಿದ್ದಾವೆ. ಇನ್ನು ಇನ್ನೊಂದು ಅವಕಾಶ ಏನಪ್ಪಾ ಅಂದ್ರೆ, ಇವರು ಕರೆ ಮಾಡಿಯೂ ಕೂಡ ನಮ್ಮ ಜೊತೆ ಅವರು ಅನಿಸಿಕ ಅಭಿಪ್ರಾಯಗಳನ್ನು ಹೇಳಬಹುದು.
0: ಖಂಡಿತ. ಯಾವ ನಂಬರ್ ಕರೆ ಮಾಡಬೇಕು?
1: 0800223788 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಕಾರ್ಯಕ್ರಮದಲ್ಲಿ ಏನೆಲ್ಲ ಕೇಳಿಸ್ಕೊಂಡ್ರಿ, ಏನೆಲ್ಲ ಇಷ್ಟವಾಯಿತು, ಇಷ್ಟವಾಗಿಲ್ಲ, ಎಲ್ಲ ವಿಷಯಗಳನ್ನು ಕೂಡ ನೀವು ನಮ್ಮ ಜೊತೆ ಮಾತನಾಡಬಹುದು. ಮೊದಲನೇದಾಗಿ ಓದೋಣ ಯಾರು ಕಳಿಸಿದ್ದಾರೆ ಅಂತ. ಎನ್ ಆರ್ ಪ್ರಸಾದ್ ಅವರು ಸುದೀರ್ಘವಾದಂತಹ ಒಂದು ಪತ್ರವನ್ನ ಮಿಂಚಂಚೆಯನ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ.
0: ಏನಂತ?
1: ರಸಪ್ರಶ್ನೆಗಳಲ್ಲಿ ವಿನ್ ವಿನ್ ಹಾಗೂ 50-50 ನ್ಯಾಯಯುತ ವ್ಯವಸ್ಥೆ ಇರಲಿ ಅಂತ. ಹಂಗಂದ್ರೆ ದಾವಣಗೆರೆ ಒಬ್ಬ ಶ್ರೋತೃ ಆಗಸ್ಟ್ 25 ಮಂಗಳವಾರದ ಸ್ಪಂದನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಂಗಳವಾರ ಮತ್ತು ಶುಕ್ರವಾರ ಮಧ್ಯಾಹ್ನ 1:20-2 ಪ್ರಸಾರವಾಗುವ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನ ಕುರಿತು ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ಏನಪ್ಪಾ ಅಂದ್ರೆ, ನ್ಯೂಸ್ ಆನ್ ಏರ್ ಆಪ್ ಮೂಲಕ ಕಾರ್ಯಕ್ರಮವನ್ನು ಆಲಿಸುವ ಶ್ರೋತೃಗಳಿಗೆ ಪ್ರಶ್ನೆಗಳು ತಡವಾಗಿ ತಲುಪುತ್ತವೆ ಹಾಗೂ ಅವರು ಕಳಿಸುವಂತಹ ಉತ್ತರಗಳು ತಡವಾಗಿ ತಲುಪುತ್ತವೆ ಎಂದು ಅವರು ತಿಳಿಸಿದ್ರು. ಅದರಿಂದ ಫಲಿತಾಂಶಗಳನ್ನ ಪ್ರಕಟಿಸುವಾಗ ಉತ್ತರಗಳನ್ನ ವಿರುದ್ಧ ಕ್ರಮದಲ್ಲಿ ರಿವರ್ಸ್ ಆರ್ಡರ್ ನಲ್ಲಿ ಓದಬೇಕು ದಯವಿಟ್ಟು. ನ್ಯೂಸ್ ಆನ್ ಆಪ್ ಮೂಲಕ ಕಾರ್ಯಕ್ರಮ ಆಲಿಸುವ ಶ್ರೋತೃ ಹೆಸರುಗಳಿಗೆ ಆದ್ಯತೆ ನೀಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಅಂದ್ರೆ ಮೊದಲು ಬಂದ ಉತ್ತರಗಳನ್ನ ಒಂದು 15-10 ಉತ್ತರಗಳನ್ನ ನಾವು ಓದ್ಬಿಡ್ತೇವೆ. ತಡವಾಗಿ ಅಂದ್ರೆ ಅವ್ರೇನ್ ತಡವಾಗಿ ಕಳ್ಸಲ್ಲ, ಒಂದೇ ಸಮಯದಲ್ಲಿ ಕಳ್ಸಿರ್ತಾರೆ, ಆದ್ರೆ ತಡವಾಗಿ ನಮಗೆ ತಲುಪುತ್ತೆ. ಅದಕ್ಕೆ ನೀವು ರಿವರ್ಸ್ ಆರ್ಡರ್ ನಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದಾರೆ.
0: ಮೊನ್ನೆ ಅವರು ದಾವಣಗೆರೆಯಿಂದ ನಮ್ಮ ಶ್ರೋತೃಗಳು ಫೋನ್ ಮಾಡಿ ನಮಗೆ ಹೇಳಿದ್ರು, ಈ ತರ ನಾವು ನ್ಯೂಸ್ ಆನ್ ಏರ್ ನಮ್ಗೆ ಕೇಳಿಸೋದು ಸ್ವಲ್ಪ ತಡವಾಗಿ ಕೇಳಿಸುತ್ತೆ, ಯಾಕಂದ್ರೆ ಸೆಟಲೈಟ್ ಮುಖಾಂತರ ಅವ್ರಿಗೋಗಿ ತಲುಪೋದು ಸ್ವಲ್ಪ ಒಂದಷ್ಟು ಸೆಕೆಂಡ್ಗಳು ಕ್ಷಣಗಳ ಕಾಲ ಅವ್ರಿಗೆ ಲೇಟಾಗಿ ಕೇಳಿಸುತ್ತೆ. ನಾವು ಉತ್ತರ ಕೊಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಅಷ್ಟರಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗಿರುತ್ತೆ. ನಾವು ಕಳಿಸಿದಂಥ ಉತ್ತರಗಳು ನಿಮ್ಗೆ ಸರಿಯಾಗಿ ಲಭ್ಯತೆ ಇರುವುದಿಲ್ಲ, ಸಿಗೋದಿಲ್ಲ. ಆ ಟೈಮಲ್ಲಿ ನಾವು ನಮ್ಮ ಉತ್ತರಗಳು ನಿಮ್ಗೆ ಸಿಗೋದಿಲ್ಲ, ನೀವು ಅವುಗಳನ್ನು ಪ್ರಕಟಿಸುವುದಕ್ಕೆ ನಮ್ದು ಸರಿ ತಪ್ಪು ಅಂತ ಹೇಳೋದಕ್ಕೆ ನಿಮ್ಗೆ ಟೈಮ್ ಆಗೋದಿಲ್ಲ ಅಂತೇಳಿ ಈ ಥರ ಹೇಳಿದರು. ಸೊ ಅದಕ್ಕಾಗಿ ನಮ್ಮ ಉತ್ತರಗಳು ಏನಿರುತ್ತೆ ಅದನ್ನು ರಿವರ್ಸ್ ಆರ್ಡ್ರಲ್ಲಿ ಓದಿ ಅಂತೇಳಿ ಅವ್ರು ಕಳಿಸಿದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಎನ್ ಆರ್ ಪ್ರಸಾದ್ ಅವರು ಈ ಮೇಲನ್ನು ಕಳಿಸಿದ್ದಾರೆ. ಈಗ ನಾವೊಂದು ಏನಪ್ಪಾ ಅಂತಂದರೆ, ಅವರು ಹೇಳಿರೋ ಪ್ರಕಾರ ರಿವರ್ಸ್ ಆರ್ಡ್ರಲ್ಲಿ ನೀವು ಓದಿದ್ದೆ ಆದರೆ ಲಾಸ್ಟ್ ಬಂದಿದ್ದೆ ಅವಾಗ ಫಸ್ಟ್ಗೆ ಬರುತ್ತೆ, ಫಸ್ಟ್ ಬಂದಿದ್ದು ಏನೋ ಉತ್ತರಗಳು ಲಾಸ್ಟಿಗೆ ಬರುತ್ತೆ, ಅವಾಗೆಲ್ಲಾನು ಏನು ನಾವು ಓದೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಅವ್ರು ಹೇಳಿದರು. ಆದರೆ ಎನ್ ಆರ್ ಪ್ರಸಾದ್ ಅವರ ಈ ಒಂದು ಮೇಲ್ ಏನಂತಿದೆ, ನೀವು ವಿನ್ ವಿನ್ ಮಾಡಿ 50-50 ಮಾಡಿ, ಅವ್ರದ್ದೇ ಸಪ್ರೇಟ್ ಮಾಡಿ, ನಮ್ಮದೇ ಸಪ್ರೇಟ್ ಮಾಡಿ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಇದನ್ನು ನಾವು ನೂರಾರು ಉತ್ತರಗಳು ಒಟ್ಟಿಗೆ ಬರ್ತಾ ಇರುತ್ತೆ ನಮಗೆ. ಹೌದು ತಾನೆ? ನೀವು ಯಾಕಂದರೆ ಕಾರ್ಯಕ್ರಮ ನೀವು ನಡ್ಸ್ಕೊಡೋರು ನೀವೇ, ರಸಪ್ರಶ್ನೆ ಕಾರ್ಯಕ್ರಮ
1: ಲೈವ್ ಅಲ್ಲಿ ನಾವು ಸಪರೇಟ್
0: ಮಾಡಕ್ ಆಗೋದಿಲ್ಲ,
1: ಏನ್
0: ಗೊತ್ತಾಗಲ್ಲ, ಸ್ವಲ್ಪ ಕಷ್ಟದ ಕೆಲಸ ಒನ್ ಥಿಂಗ್. ಹಾಗೆ ಮುಂದೆ ಏನಾನ ಬರ್ದಿದ್ದಾರೆ ಇನ್ನ ಓದಿ
1: ಅಂತ ಅವರು ಅದೇ ಅದನ್ನೇ ಒಂದು ಸುದೀರ್ಘವಾಗಿ ಬರ್ದಿದ್ದಾರೆ. ಈ ಸಲಹೆಯನ್ನ ತಕ್ಷಣ ಒಪ್ಪಿಕೊಂಡು ಯಾವುದೇ ಹೆಚ್ಚಿನ ಚರ್ಚೆ ಒಂದು ವಿಶ್ಲೇಷಣೆ ನಡೆಸದೆ ಮುಂದಿನ ಶುಕ್ರವಾರದ ಆಗಸ್ಟ್ 28 ಅಂದ್ರೆ 28 ಆಯ್ತಲ್ವಾ, 28 ಜಾರಿಗೆ ತರಲಾಯಿತು. ಆದ್ರೆ ಈ ಬದಲಾವಣೆಯಿಂದ ಬೆಂಗಳೂರಿನಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾರ್ಯಕ್ರಮವನ್ನ ನೇರವಾಗಿ ಆಲಿಸುವ ಶ್ರೋತೃಗಳಿಗೆ ಅನ್ಯಾಯವಾಗುವ ಸಾಧ್ಯತೆಯನ್ನ ಪರಿಗಣಿಸಲಾಗಲಿಲ್ಲ. ಆಗಸ್ಟ್ 28 ಶುಕ್ರವಾರದಿಂದ ಬೆಂಗಳೂರಿನ ಶ್ರೋತೃಗಳ ಹೆಸರುಗಳನ್ನ ನ್ಯೂಸ್ ಆನ್ ಏರ್ ಮೂಲಕ ಕಾರ್ಯಕ್ರಮ ಆಲಿಸುವ ಸ್ತೋತ್ರಗಳ ಹೆಸರುಗಳನ್ನ ಪ್ರಕಟಿಸಿದ ನಂತರ ಕೊನೆಯದಾಗಿ ಪ್ರಕಟಿಸಲಾಗುತ್ತಿದೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎರಡು ವರ್ಗದ ಶ್ರೋತೃಗಳಿಗೆ ನ್ಯಾಯಯುತ ಅವಕಾಶ ಸಿಗ್ಲಿ ಅನ್ನೋದು ನನ್ನ ಸಲಹೆ.
0: ಎಲ್ಲರಿಗೂ ಕೂಡ ನ್ಯಾಯಯುತ ಅವಕಾಶವನ್ನು ಕೊಟ್ಟೇ ಕೊಡ್ತೀವಿ. ಏನಪ್ಪಾ ಅಂದ್ರೆ ನೀವು ಸಹ ನೇರ ಆಪ್ ಮುಖಾಂತರ ಕೇಳಿಸ್ಕೊಂಡು ಅವ್ರ ಉತ್ತರ ಮಾಡೋದಕ್ಕೆ ಏನು ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿಸ್ಕೊಂಡು ಉತ್ತರ ಮಾಡೋದಕ್ಕೆ ಅವ್ರಿಗೆ ನಮ್ಮ ಕಳಿಸೋದಕ್ಕೆ ಸ್ವಲ್ಪ ಅವ್ರಿಗೆ ತೊಂದರೆ ಆಗ್ತಾ ಇತ್ತು. ಅದನ್ನು ಅವ್ರು ಹೇಳ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಎನ್ ಆರ್ ಪ್ರಸಾದ್ ಅವರು ಈ ಒಂದು ಕೋರಿಕೆಯನ್ನು ಸಲ್ಲಿಸಿದ್ದಾರೆ.
1: ಮತ್ತೆ ಎನ್ ಆರ್ ಪ್ರಸಾದ್ ಅವರು ಒಬ್ಬರದೇ ಅಂತಲ್ಲ ಸಾಕಷ್ಟು ಜನರು ಇದೆ.
0: ಆಯ್ತು, ಈಗ ನೀವು ಹೇಳಿ, ಈಗ ನೀವು ತಾನೇ ಕಾರ್ಯಕ್ರಮ ನಡೆಸೋರು, ಏನು ಸಮಸ್ಯೆ ಏನಾಗಿದೆ?

0: ಸಮಸ್ಯೆ ಅಂತಲ್ಲ ಇದು, ಏನಪ್ಪಾ ಅಂದ್ರೆ ನಾವು ಒನ್ ಬೈ ಒನ್ ಏನಿದೆ ಅದು ಓದ್ಕೊಂಡು ಹೋಗ್ಬಿಡ್ತೀವಿ, ಬೇಗ ಬಂದವ್ರಿಗೆ ಚಪ್ಪಾಳೆ ಅಂತಾನು ಒಂದೊಂದ್ಸಲ ಹೇಳ್ತೀವಿ. ಆದ್ರೆ ದೂರದಿಂದ ಅವರು ಅದೇ ಟೈಮ್ ಕಳ್ಸಿರ್ತಾರೆ, ತಡವಾಗಿ ನಮಗ್ ತಲುಪುತ್ತೆ, ಚಪ್ಪಾಳೆ ಎಲ್ಲ ಹತ್ರದಲ್ಲಿರೋ ಸಿಗ್ಬಿಡುತ್ತೆ. ಇದು ಒಂದ್ ಸ್ವಲ್ಪ ಸಮಸ್ಯೆನೆ. ಹೌದು,
1: ಆದ್ರೂ ನೀವು ಮುಂದೆ ಅದನ್ನ ಸ್ವಲ್ಪ ಆದಷ್ಟು ಏನ್ ನಿಭಾಯಿಸಿಕೊಂಡು
0: ಓದ್ತೇವೆ, ಎಲ್ಲರ ಉತ್ತರಗಳನ್ನು ತೆಗೆದುಕೊಳ್ತೇವೆ. ಆದ್ರೆ ಎಲ್ಲರ ಉತ್ತರಗಳನ್ನ ನಾವು ಓದಕ್ಕಾಗಲ್ಲ, ಐದ್ ನಿಮಿಷ ತೆಗೆದುಕೊಳ್ಬಿಡುತ್ತೆ. ಹಾಗಾಗಿ ಒಂದು ಮೊದಲು ಬಂದವರು ಅಥವಾ ರಿವರ್ಸ್ ಆರ್ಡರ್ ಹೋದ್ರೆ ಒಂದು ಐದು ಮೇಲಿಂದ

0: ನ್ಯಾಯವನ್ನ ಕೊಟ್ಟೆ ಕೊಡ್ತೀವಿ ಅಂತ ಇವ್ರಿಗೆ ಭರವಸೆಯನ್ನ ನೀಡೋಣ.
1: ಮತ್ತೆ ನಮ್ಮ ಎನ್ ಆರ್ ಪ್ರಸಾದ್ ಅವ್ರಿಗೆ ಒಂದು ಮಾತನ್ನು ಹೇಳಬೇಕು, ದಯವಿಟ್ಟು ನೀವು ಇದು ವಿವಿಧ ಭಾರತಿ ಕನ್ನಡ ಆಗಿರೋದ್ರಿಂದ ಕನ್ನಡದಲ್ಲೇ ನಮಗೆ ನಿಮ್ಮ ಸಂದೇಶಗಳನ್ನು ಕಳುಹಿಸಿ. ಇವರು ಇಂಗ್ಲಿಷ್ ಅಲ್ಲಿ ಕಳಿಸ್ತಾರೆ, ನಾವು ಈ ಸಮಯದಲ್ಲಿ ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿಕೊಂಡು ನಾವು ಓದೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಕಳಿಸಿದಂಥ ಇಂಗ್ಲಿಷ್ನಲ್ಲಿ ನಾವು ಓದಿದರೆ ಕನ್ನಡದವ್ರಿಗೆ ಅರ್ಥ ಆಗದೇ ಇರಬಹುದು, ಅಥವಾ ಅದು ಸರಿಯಾಗಿ ನಮಗೆ ಅದು ಏನು ಸಮಂಜಸ ಆಗದೇ ಇರಬಹುದು, ಏನಂತೀರಾ?
0: ಹೌದೌದು, ಕನ್ನಡದಲ್ಲಿ ಬಹಳ ಅದ್ಭುತವಾಗಿ ಕನ್ನಡ ಮಾತಾಡ್ತಾನೆ ಎನ್ ಆರ್ ಪ್ರಸಾದ್ ಅವರು. ದಯವಿಟ್ಟು ಕನ್ನಡದಲ್ಲೇ ಟೈಪಿಸಿ ಎನ್ ಆರ್ ಪ್ರಸಾದ್. ಥ್ಯಾಂಕ್ ಯು. ಮತ್ತೆ ಮುಂದಿನ ಯಾರು ಕಳಿಸಿದ್ದಾರೆ ಅಂದ್ರೆ ಅಂಚೆಯನ್ನ ಪ್ರಕಾಶ್ ಶ್ಯಾಮಲ ಚಿಕ್ಕ ತಿರುಪತಿಯಿಂದ ಕಳಿಸ್ಕೊಟ್ಟಿದ್ದಾರೆ.
1: ಏನಂತ,
0: ಇವತ್ತಿನ ಸ್ಪಂದನ ತುಂಬಾ ಸೊಗಸಾಗಿ ಮೂಡಿ ಬಂತು ಅಂದ್ರೆ ಅವತ್ ನಡೆದಿದ್ದು ಅನ್ಸುತ್ತೆ. ನಮ್ಮ ವಿಲ್ಸನ್ ಗಾರ್ಡನ್ ನ ವಿಜಯ ಅವರು ಸಂಘದ ಪದಾಧಿಕಾರಿಯಾಗಿ ಆಕಾಶವಾಣಿಯ ಬಗ್ಗೆ ಹಲವಾರು ಮಾಹಿತಿ ಮನರಂಜನೆ, ಅವರಿಗಿರುವ ಹಳೆಯ ಕನ್ನಡ ಚಿತ್ರಗಳ ಅನಿಸಿಕೆ ಅಭಿಪ್ರಾಯ ತುಂಬಾ ಚೆನ್ನಾಗಿ ವಿವರಣಾತ್ಮಕವಾಗಿ ನಡೆಸಿಕೊಟ್ರು. ಅವರಿಗೆ ನಮ್ಮ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ.
1: ನೋಡಿ, ಅವರು ನಿನ್ನೆ ಬಂದಿದ್ರು ನಮ್ಮ ವಿಲ್ಸನ್ ಗಾರ್ಡನ್, ವಿಜಯ್ ಅವರು ಬಂದಿದ್ರು. ಸೊ ನಮ್ಮ ಜೊತೆಗೆ ಕೂತ್ಕೊಂಡು ಇದೇ ಸ್ಪಂದನ ಕಾರ್ಯಕ್ರಮದಲ್ಲಿ ಏನೇನು ಸಲಹೆ ಸೂಚನೆಗಳನ್ನು ಕೊಡಬೇಕು ಕೊಟ್ಟರು, ಅವ್ರ ಜೊತೆ ಮಾತುಕತೆ ಆಗಿದೆ. ಇದೇ ತರ ಒಂದು ಮಾತುಕತೆನಲ್ಲಿ ನಿನ್ನೆ ಇಷ್ಟೊತ್ತಲ್ಲಿ ಅವ್ರು ನಮ್ಮ ಜೊತೆಗೆ ಇದ್ರು, ಆ ಕಾರ್ಯಕ್ರಮ ಅವ್ರಿಗೆ ಇಷ್ಟ ಆಗಿದೆ ಅಂತ ಬರೆದಿದ್ದಾರೆ. ನಾವು ಈ ಸಂದರ್ಭದಲ್ಲಿ ನಮ್ಮ ಕೇಳೋರ್ಗೆ ಹೇಳೋದು ಇಷ್ಟೇನೆ, ಆದಷ್ಟು ಕೂಡ ನೀವು ಕೂಡ ನಮ್ಮ ನಿಲಯಕ್ಕೆ ಬನ್ನಿ, ನಮ್ಮ ಜೊತೆಗೆ ಮಾತುಕತೆ ನಡೆಸಿ.
0: ನಿಮಗೂ ಕೂಡ ಒಂದು ಪ್ರಶಂಸೆ ಮಾಡಿದ್ದಾರೆ ಇಲ್ಲಿ.
1: ಖಂಡಿತ
0: ಅಂದ್ರೆ ಕೃಷ್ಣಪ್ಪ ಅವರು, ನಿಮ್ಮ ನಿರೂಪಣೆ ನಮಗೆ ಹೃದಯ ಪೂರ್ವಕ ಧನ್ಯವಾದಗಳು. ನಿಮ್ಮ ನಿರೂಪಣೆಗೆ
1: ಅವ್ರಿಗೂ ಕೂಡ ಧನ್ಯವಾದಗಳು. ಸಂತೋಷ.
0: ನಿಮ್ಮ ವೆಚ್ಚದ ಕಾರ್ಯಕ್ರಮಗಳ ಬಗ್ಗೆ ನಾವು ನಿಮಗೆ ತಿಳಿಸಿದೆವು. ಏನಂದ್ರೆ ನಿಮ್ಮ ಪ್ರತಿದಿನದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಫೇಸ್ಬುಕ್ ನಲ್ಲಿ ಮಾಹಿತಿಯನ್ನ ಪೋಸ್ಟ್ ಮಾಡಿ ಅಂತ. ಒಳ್ಳೆ ಸಲಹೆ. ಫೇಸ್ಬುಕ್ ನಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಮಾಹಿತಿ ಇದೆ ಅಂದ್ರೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇರಲಿ ಅಂತ ಅವ್ರು
1: ಕೇಳಿದ್ರು. ನಮ್ಮ ಕ್ಯೂ ಶೀಟ್ ಏನು ಕಾರ್ಯಕ್ರಮಗಳ ಏನು ಒಂದು ಪಟ್ಟಿ ಅಂತ ಇರುತ್ತೆ, ಅದು ಕೂಡ ನಿಜಾನೇ. ಕೆಲವೊಂದು ಏನು ಚಾನೆಲ್ಗಳಲ್ಲಿ ವಾಹಿನಿಗಳಲ್ಲಿ ಅದನ್ನ ಮಾಡ್ತಿದ್ದಾರೆ. ಆಯ್ತು, ಇದ್ರ ಬಗ್ಗೆ ನಾವು
0: ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಒಂದು ಕಾರ್ಯಕ್ರಮದ ಪಟ್ಟಿ ಬರಲಿ, ಯಾವ್ಯಾವ ಕಾರ್ಯಕ್ರಮ,
1: ಯಾಕಂದ್ರೆ ಅವ್ರು ಕೂಡ ಒಂದು ಐಡಿಯಾ ಇರುತ್ತೆ ಯಾವ ಸಮಯದಲ್ಲಿ ಯಾವ ಕಾರ್ಯಕ್ರಮ ಬರುತ್ತೆ ಅನ್ನೋದು ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ಅವ್ರು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ, ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಅಲರ್ಟ್ ಆಗ್ತಾರೆ.
0: ಶ್ಯಾಮಲ ಪ್ರಕಾಶ್ ಅವರೇ, ನೀವು ಒಳ್ಳೆಯ ಒಂದು ಸಲಹೆಯನ್ನ ಕೊಟ್ಟಿದ್ದೀರಾ, ಖಂಡಿತವಾಗಿಯೂ ಇದನ್ನ ಮಾಡೋಣ ಅಂತ. ಪ್ರಕಾಶ್ ಶ್ಯಾಮಲ, ಸಾರಿ ಪ್ರಕಾಶ್ ಶ್ಯಾಮಲ ಚಿಕ್ಕ ತಿರುಪತಿಯಿಂದ ಇವರಿಗೆ ಧನ್ಯವಾದಗಳನ್ನ ಹೇಳೋಣ. ಹಾಗೆ ಬೋಧನ ಹೊಸಹಳ್ಳಿಯಿಂದ ಬೋಪ ವೆಂಕಟೇಶ್ ಅವರು ಬಂದು ಕಳಿಸಿದ್ದಾರೆ. ಪ್ರತಿನಿತ್ಯ ಮಧ್ಯಾಹ್ನ 2:40 ಒಂದೇ ಚಿತ್ರದ ಹಾಡುಗಳು ಅಂದ್ರೆ ಚಿತ್ರದಾನ ಕಾರ್ಯಕ್ರಮದ ಬಗ್ಗೆ ಹೇಳ್ತಿದ್ದಾರೆ ಅವರು. ಕಾರ್ಯಕ್ರಮದಲ್ಲಿ ಪ್ರಸಾರಿಸುತ್ತಿರುವುದು ಸರಿಯಷ್ಟೇ, ಕಾರ್ಯಕ್ರಮದ ಆರಂಭದಲ್ಲಿ ಎಲ್ಲಾ ಗಾಯಕರ ರಚನೆಕಾರರ ಹೆಸರುಗಳನ್ನ ಹೇಳುತ್ತೀರಿ,
1: ಒಟ್ಟಿಗೆ ಹೇಳ್ಬಿಡ್ತೀವಿ.
0: ಹಾಡುಗಳನ್ನ ಕೇಳುವಾಗ ಯಾವ ಹಾಡನ್ನ ಯಾರು ಬರೆದರು, ಗಾಯಕರಾರು ಅನ್ನುವುದೇ ಗೊತ್ತಾಗುವುದಿಲ್ಲ, ಇದು ಗೊಂದಲವಾಗ್ತಾ ಇದೆ. ದಯಮಾಡಿ ಒಂದೇ ಚಿತ್ರದ ಒಂದೊಂದು ಹಾಡನ್ನ ಪ್ರಸಾರ ಮಾಡುವಾಗ ಗಾಯಕರು ರಚನಾಕಾರರನ್ನ ಹೇಳಿದರೆ ನಮಗೆ ಸ್ಪಷ್ಟ ಮಾಹಿತಿ ತಿಳಿಯುತ್ತೆ, ಒಟ್ಟಾಗಿ ಹೇಳಿದ್ರೆ ಗೊಂದಲ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು.
1: ಭೂಪ ವೆಂಕಟೇಶ್ ಅವರು ಒಳ್ಳೆ ಒಂದು ಏನು ಸಲಹೆಯನ್ನು ಕೊಟ್ಟಿದ್ದಾರೆ. ಮಧುಮಾಲತಿ ಅವರೇ, ನೀವು ಪ್ರಸಾರ ಮಾಡಬೇಕಾದ್ರೆ ಒಂದೇ ಚಿತ್ರದ ಚಿತ್ರಗೀತೆಗಳನ್ನ 4-5 ಒಟ್ಟಿಗೆ ಪ್ರಸಾರ ಮಾಡ್ತೀರಿ, ಒಟ್ಟಿಗೆ ಆ ಚಿತ್ರದ ಯಾರು ರಚನೆಕಾರರು ಮತ್ತೆ ಹಾಡಿದವ್ರದ್ದು ಎಲ್ಲ ಒಟ್ಟಿಗೆ ನೀವು ಸರಾಸಗಟಾಗಿ ಹೇಳ್ಬಿಡ್ತೀರಾ ಅವ್ರಿಗೆ, ಅದು ಯಾವ ಹಾಡು ಯಾರು ಹಾಡಿದ್ದಾರೆ, ಯಾರು ಅದಕ್ಕೆ ರಚನೆ ಮಾಡಿದ್ದಾರೆ, ರಚನೆ ಗೀತೆಯನ್ನು ಯಾರು ಬರೆದಿದ್ದಾರೆ, ಯಾರು ಹಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ.
0: ಏನಂದ್ರೆ ನಾವು ಬ್ಯಾಕ್ ಟು ಬ್ಯಾಕ್ ಹಾಡ್ ಅಂತ ಹಾಕ್ಬೇಕು, ಆಗ ಹಾಡ್ ಹಾಕಿದಾಗ ಒಂದೊಂದೇ ಹಾಡುಗಳಿಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಹಲವಾರು ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಒಂದು ಚಿತ್ರದ ಹಾಡನ್ನ ನಾವು ಪ್ರಸಾರ ಮಾಡಿದಾಗ ಖಂಡಿತವಾಗಿ ಹೇಳ್ತೀವಿ. ಇದರಲ್ಲಿ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಅಂತ ಕೊಡ್ತೀವಲ್ಲ, ಹಾಗಾಗಿ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಭೂಪ ವೆಂಕಟೇಶ್ ಅವರು.
1: ಅಡ್ಜಸ್ಟ್ ಮಾಡ್ಕೊಳ್ಳೋದು ಈಗ ಅವ್ರಿಗೆ ಒಂಥರ ಕನ್ಫ್ಯೂಷನ್ ಆಗಿದೆ, ಏನ್ ಮಾಡ್ತೀರಾ ನೋಡಿ ಇದನ್ನ. ಸೊ ನೀವು ಅದನ್ನ ಆದಷ್ಟು ಕೂಡ ಇಲ್ಲ, ಈಗ ಒಂದನೇ ಹಾಡು ಎರಡನೇ ಹಾಡು ಅಥವಾ ಒಂದು ಹಾಡಿನ ಏನು ಶೀರ್ಷಿಕೆಯನ್ನ ಏನು ಮೊದಲನೇ ಪಲ್ಲವಿಯನ್ನು ಹೇಳ್ಬಿಟ್ಟು ಈ ಹಾಡನ್ನು ಇಂಥವ್ರು ಬರೆದ್ರು, ಇಂಥವ್ರು ರಚನೆ ಮಾಡಿದ್ರು ಅಂತ ಹೇಳಿ ನೀವು ಬ್ಯಾಕ್ ಟು ಬ್ಯಾಕೆ ಹಾಕಿ, ಆದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಇರಲಿ. ಆಯ್ತಾ, ಈಗ ನಮ್ಮ ಆಕಾಶವಾಣಿಯಲ್ಲಿ ಮಾತ್ರ ಗೀತ ರಚನೆಕಾರರು, ಸಂಗೀತ ಸಂಯೋಜಕರು ಮತ್ತೆ ಹಾಡಿದಂತಹ ಕಲಾವಿದರು ಯಾರು, ಇದೆಲ್ಲ ಒಂದು ವಿವರಗಳನ್ನು ಹೇಳೋದು ನಮ್ಮ ಆಕಾಶವಾಣಿಯಲ್ಲಿ. ಹಾಗಾಗಿ ಅವ್ರು ಕೇಳೋದ್ರಲ್ಲಿ ಒಂದು ಅರ್ಥ ಇದೆ, ಮುಂದೆ ಆತರ ನೀವು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ.
0: ಈಗೊಂದು ಹಾಡು ಕೇಳ್ಕೊಂಡು ಬಂದ್ಬಿಡೋಣ ಸರ್.
1: ಖಂಡಿತ.

0: ಹಾಡನ್ನ ಪೂರ್ತಿ ಕೇಳಿಸ್ಲಿಕ್ಕೆ ಆಗ್ಲಿಲ್ಲ, ಮೇಲ್ ಈಗ ತಾನೇ ಬಂತು. ನಾಗರಾಜ ಶರ್ಮಾ ಅವರು ನಮ್ಗೆ ಒಂದು ಇದು ಕಳ್ಸಿಕೊಟ್ಟಿದ್ದಾರೆ ಸಂದೇಶವನ್ನ. ಪ್ರತಿ ಬಾರಿ ಕೃಷ್ಣಪ್ಪ ಅವರು ಹಳೆಯ ಗೀತೆಗಳ ಪ್ರಸಾರದ ಬಗ್ಗೆ ತಾತ್ಸಾರದ ಮಾತು ಆಡುತ್ತಾರೆ. ಕೇವಲ ವಿಶೇಷ ಸಂದರ್ಭಗಳಲ್ಲಿ ಹಳೆಯ ಹಾಡುಗಳನ್ನ ಉಪಯೋಗ ಮಾಡಿಕೊಳ್ಳುತ್ತೀರಿ, ಆದರೆ ಚಿತ್ರತಾನ ಓಲ್ಡಿಸ್ ಗೋಲ್ಡ್ನಲ್ಲಿ ಮಾತ್ರ ಹಾಡುಗಳ ಗುಣಮಟ್ಟ ಸರಿ ಇಲ್ಲ ಅಂತೀರಾ. ಎಲ್ಲಾ ವರ್ಗದ ಕೇಳುಗರು ಇದ್ದಾರೆ ಅಂದ ಮೇಲೆ ನಮ್ಮ ಅಭಿಲಾಷೆ ಸಹ ಪರಿಗಣನೆ ಮಾಡಬೇಕಲ್ಲವೇ ಅಂತ ಹೇಳ್ತಿದ್ದಾರೆ. ಹೌದೌದು,
1: ಹಳೆ ಹಾಡುಗಳೇ ಜೀವಾಳ.
0: ಅಯ್ಯೋ ಹೌದು, ಖಂಡಿತ. ಹಂಗೆಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ.
1: ಏನಂದ್ರೆ ನಮ್ಮಲ್ಲಿ ಕೆಲವೊಂದು ಏನು ಕಪ್ಪು ಬಿಡುಕಿನ ಕಾಲದ ಹಾಡುಗಳು ಇದಾವೆ, ಆದ್ರೆ ಅದರಲ್ಲಿ ಸ್ವಲ್ಪ ಕರ್ಕಶ ಎಲ್ಲ ಸೇರ್ಕೊಂಡಿದೆ. ಯಾಕಂದ್ರೆ ಹಿಂದೆ ಸಿಡಿ ಅಥವಾ ಈ ತರ ಏನು ಡಿಜಿಟಲ್ ಆಗಿರ್ಲಿಲ್ಲ, ಏನೋ ಒಂದು ಪ್ಲೇಟ್ ಅಲ್ಲಿ ಅಥವಾ ಒಂದು ಟೇಪ್ ಅಲ್ಲಿ ಬರ್ತಾ ಇತ್ತು. ಕಂಪ್ಯೂಟರ್ಕರಣ ಮಾಡಬೇಕಾದ್ರೆ ಅದರಲ್ಲಿ ಏನು ಒರಿಜಿನಲ್ ಆಗಿ ಸ್ವಲ್ಪ ಅದು ಅದರ ಒಂದು ಕರ್ಕಶ ಎಲ್ಲ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಸೇರ್ಕೊಂಡಿತ್ತು. ಅದು ಕಂಪ್ಯೂಟರೈಸೇಷನ್ ಆಗ್ಬೇಕಾದ್ರೆ ಅದು ಅದೇ ತರ ಒರಿಜಿನಲ್ ಆಗಿ ಸೇರ್ಕೊಂಡಿದೆ. ಆವಾಗ ಅದನ್ನ ನಾವು ಕಂಪ್ಯೂಟರ್ಕರಣ ಮಾಡಿದ್ವಲ್ಲ, ಆ ಟೈಮಲ್ಲಿ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಕೆಲವೊಂದು ಹಾಡುಗಳು.
0: ಅವ್ರಿಗೆ ಹೇಳೋಣ,
1: ಆನೆಯರಲ್ಲಿ ಅಷ್ಟು ಸ್ಪಷ್ಟವಾಗಿ ಕೇಳಿಸೋದಿಲ್ಲ
0: ನಮ್ಮ ಆಕಾಶವಾಣಿಗಳಲ್ಲಿ. ಹೌದೌದು, ಆಕಾಶವಾಣಿನಲ್ಲಿ ಹಳೆಯ ಹಾಡುಗಳನ್ನ ತಾತ್ಸಾರ ಮಾಡ್ತೇವೆ ಅನ್ನೋ ಮಾತು ಬರೋದೇ ಇಲ್ಲ. ಯಾಕಂದ್ರೆ ಹಾಡು ಹಳೆಯದಾದರೇನು ಭಾವ ನವ ನವೀನ ಅಲ್ವಾ.
1: ಹೊಸ ಹಾಡುಗಳು ಈ ಒಂದು ಮೊಬೈಲ್ ಯುಗದಲ್ಲಿ ಎಲ್ಲರಿಗೂ ಸಿಗುತ್ತೆ, ಆದ್ರೆ ಹಳೆಯ ಹಾಡುಗಳು ಬೇಕಂದ್ರೆ ಆಕಾಶವಾಣಿನೇ ಅವ್ರಿಗೆ ಏನು ಮೂಲ.
0: ಖಂಡಿತ. ಈಗ ಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರ ಒಂದು ಸಂದೇಶಗಳಿಗೆ ಅನಿಸಿಕೆ ಅಭಿಪ್ರಾಯಗಳಿಗೆ ಧನ್ಯವಾದಗಳು. ವಿಳಾಸ ಮತ್ತೊಮ್ಮೆ ಇಡ್ಬಿಡಿ.
1: ವಿವಿಧ ಭಾರತಿ ಕನ್ನಡ @gmail.com ಇದು ನಮ್ಮ ಇಮೇಲ್ ವಿಳಾಸ. ನೀವು ಪತ್ರ ಬರೀಬೇಕಾದ್ರೆ ನಮ್ಮ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ ಸ್ಪಂದನ ವಿಭಾಗ ರಾಜಭವನ ರಸ್ತೆ ಬೆಂಗಳೂರು 560001.
0: ಈ ವಿಳಾಸಕ್ಕೆ ನೀವು ಪತ್ರ ಬರೀರಿ, ಅಂಚೆಯನ್ನು ಮಿಂಚಂಚೆಯನ್ನು ಕೂಡ ಇಮೇಲ್ ಅನ್ನು ಕಳಿಸಿ ಅಂತ ಹೇಳ್ತಾ ಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಯೇ ಮುಕ್ತಾಯಗೊಳಿಸ್ತೇವೆ. ಧನ್ಯವಾದಗಳು ಸರ್, ನಮಸ್ಕಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಬಳ್ಳಾರಿ ಚಲೋ ಪಾದಯಾತ್ರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಜಿಲ್ಲೆಯ ಗದಗ ಹಾಗೂ ಮುಂಡರ್ಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿ ಪರಿಶೀಲನೆ ನಡೆಸಿದರು. ಮುಂಡರ್ಗಿ ತಾಲೂಕಿನ ಕದಂಪುರ ಗ್ರಾಮದ ರೈತ ಶಂಕರಪ್ಪ ಗಾವರವಾಡ ಅವರ ಜಮೀನಿನಲ್ಲಿ ಸೂರ್ಯಕಾಂತಿ ಮತ್ತು ಸುನೀತಾ ಈರಪ್ಪ ಪೂಜಾರ ಅವರ ಜಮೀನಿನ ಮೆಕ್ಕೆಜೋಳ, ಕಲ್ಲಪ್ಪ ಕಾಡಾಪಗೋಳ ಅವರ ಜಮೀನಿನಲ್ಲಿ ಹತ್ತಿ ಬೆಳೆಗಳನ್ನು ಪರಿಶೀಲಿಸಿದರು. ಬಳಿಕ ಅವರು ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದ ಶ್ರೀನಾಥ್ ಮಾರ್ತಾಂಡಗೌಡ ಅವರ ಜಮೀನಿನಲ್ಲಿನ ಶೇಂಗಾ, ಹತ್ತಿ, ಮೆಣಸಿನಕಾಯಿ ಬೆಳೆ ಮತ್ತು

0: ಹೊಲಕೋಟಿ ಗ್ರಾಮದ ಹನುಮಂತಪ್ಪ ಸೋಗಿನ ಅವರ ಜಮೀನಿನಲ್ಲಿನ ಮೆಕ್ಕೆಜೋಳವನ್ನು ಪರಿಶೀಲಿಸಿದರು. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮೈಸೂರಿನ ಕೆಆರ್ ನಗರ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆ ಕೊರತೆಯಿಂದ ಒಣಗುತ್ತಿರುವ ರಾಗಿ ಹೊಗೆಸೊಪ್ಪು ಬೆಳೆಗಳನ್ನು ಪರಿಶೀಲಿಸಿ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಈ ವೇಳೆ ಕೆಆರ್ ನಗರ ಶಾಸಕ ರವಿಶಂಕರ್, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ, ಕೆಆರ್ ನಗರ ತಹಶೀಲ್ದಾರ್, ಕೃಷಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉದ್ಯಾನವನದ ಜಾಗದ ಶೇಕಡ 5% ಬಳಕೆ ಪ್ರಸ್ತಾವನೆ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನ್ಯ ಉದ್ದೇಶಕ್ಕೆ ಲಾಲ್ಬಾಗ್ ಜಾಗ ನೀಡಿಕೆ ಬಗ್ಗೆಯೂ ಪರಾಮರ್ಶೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈ ಕುರಿತಂತೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಉದ್ಯಾನವನದ ಜಾಗದ ಕುರಿತಂತೆ ಮತ್ತೊಮ್ಮೆ ಚರ್ಚಿಸಲು ಅವಕಾಶ ನೀಡುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಇನ್ನೂ ಕೆಲವು ತಾಲೂಕುಗಳ ಕುರಿತು ಪರಿಶೀಲನೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ಹಮ್ಮಿಕೊಂಡಿರುವ 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಗೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಚಾಲನೆ ದೊರೆತಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಇದಕ್ಕೂ ಮೊದಲು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಬಹುತೇಕ ನಾಯಕರು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು 3 ತಿಂಗಳುಗಳಾಗಿದ್ದು ಏನು ಅಭಿವೃದ್ದಿ ಕಾರ್ಯ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಬರ ಪರಿಹಾರದಲ್ಲೂ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಪ್ರತಿಭಟನಾ ಮೆರವಣಿಗೆಗೂ ಮುನ್ನ ರಾಯಚೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿರುವುದು ಭ್ರಷ್ಟ ಹಾಗೂ ಜನವಿರೋಧಿ ಸರ್ಕಾರ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯ ಹೊಸ ಯುಗ ಇಂದಿನಿಂದ ಆರಂಭವಾಗಲಿದೆ. ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ಅಂತರರಾಜ್ಯ ನದಿ ನೀರು ಹಂಚಿಕೆ ವ್ಯಾಜ್ಯಗಳು ಮತ್ತು ನೀರಾವರಿ ಯೋಜನೆಗಳ ಕುರಿತು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ನವದೆಹಲಿಯಲ್ಲಿ ಸುಪ್ರೀಂಕೋರ್ಟ್ ಹಿರಿಯ ನ್ಯಾಯವಾದಿ ಶ್ಯಾಮ್ ದಿವಾನ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಸಭೆಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ರಾಜ್ಯದ ಕಾನೂನು ತಂಡದ ಹಿರಿಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮುಖ್ಯವಾಗಿ ಪ್ರಸ್ತುತ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿನ ನೈಜ ನೀರಿನ ಪರಿಸ್ಥಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕೈಗೊಳ್ಳಬೇಕಾದ ಮುಂದಿನ ಕಾನೂನಾತ್ಮಕ ಕ್ರಮಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಾಯಿತು. ಇದೇ ವೇಳೆ ಮೇಕೆದಾಟು ಯೋಜನೆಯ ಕುರಿತಂತೆಯೂ ಹಿರಿಯ ವಕೀಲರಿಗೆ ಸಚಿವರು ಮನವರಿಕೆ ಮಾಡಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಮುಳುಗಡೆ ಪ್ರದೇಶದ ಸವಾಲುಗಳು, ಭೂಸ್ವಾಧೀನ, ಪರಿಹಾರ ವಿತರಣೆ, ಸಂಧಾನ ಪ್ರಕ್ರಿಯೆ ಹಾಗೂ ನ್ಯಾಯಾಲಯದಲ್ಲಿನ ಕಾನೂನು ವ್ಯಾಜ್ಯಗಳ ತ್ವರಿತ ಇತ್ಯರ್ಥಕ್ಕೆ ರೂಪಿಸಬೇಕಾದ ಕಾರ್ಯತಂತ್ರಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ಬಾರಿ ಎಲ್ ನಿನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಆದ್ಯತೆಯ ಮೇಲೆ ಕ್ರಮ ವಹಿಸಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಅವರಿಂದ ಇಲಾಖೆಯ ವಿವಿಧ ಯೋಜನೆಗಳ ಮಾಹಿತಿ ಪಡೆದ ಅವರು, ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಲು ತಿಳಿಸಿದ್ದಾರೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿ ರಾಮ್ಜಿಯಡಿ ಜಿಲ್ಲೆಯಲ್ಲಿ ಹೆಚ್ಚಿನ ಉದ್ಯೋಗ ನೀಡುವುದರ ಜೊತೆಗೆ ಗ್ರಾಮಾಭಿವೃದ್ದಿಗೆ ಪೂರಕವಾದ ಕಾಮಗಾರಿ ಕೈಗೊಂಡು ಗ್ರಾಮಗಳಲ್ಲಿ ಶಾಶ್ವತವಾದ ಆಸ್ತಿಗಳ ನಿರ್ಮಾಣ ಮಾಡಲು ನಿರ್ದೇಶನ ನೀಡಿದ್ದಾರೆ. ಈ ಸ್ವತ್ತಿಗಾಗಿ ಸಲ್ಲಿಸಿರುವ ಅರ್ಜಿಗಳ ತ್ವರಿತ ವಿಲೇವಾರಿ ಮಾಡುವಂತೆಯೂ ಆದೇಶಿಸಿದ ಸಚಿವರು, ಅರಿವು ಕೇಂದ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನರು ಬರುವಂತೆ ಮತ್ತು ಅವರಲ್ಲಿ ಓದುವ ಹವ್ಯಾಸ ಬೆಳೆಸಲು ಜಾಗೃತಿ ಮೂಡಿಸುವಂತೆಯೂ ಸಲಹೆ ನೀಡಿದ್ದಾರೆ. ಬೆಂಗಳೂರಿನ ರುದ್ರಭೂಮಿಯಲ್ಲಿ ಸಂಗ್ರಹವಾಗುವ ಹೂ ಹಾರ ಸೇರಿದಂತೆ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಕಾಂಪೋಸ್ಟ್ ಘಟಕ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ಹಾಗೂ ಉತ್ತರ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಹಲವು ನಿರ್ದೇಶನ ನೀಡಿದ್ದಾರೆ. ಸರ್ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದ ಬಳಿ ಪಾದಚಾರಿ ಮಾರ್ಗ ಒತ್ತುವರಿಯಾಗಿರುವುದನ್ನು ಗಮನಿಸಿದ ಅವರು, ಕೂಡಲೇ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಒತ್ತುವರಿಯಾಗಿರುವ ಜಮೀನುಗಳ ಜಂಟಿ ಸರ್ವೆ ಕಾರ್ಯವನ್ನು 15 ದಿನಗಳ ಒಳಗಾಗಿ ಪೂರ್ಣಗೊಳಿಸಿ ನಕ್ಷೆ ಸಹಿತ ಸಮಗ್ರ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೆಆರ್ಎಸ್ ಅಣೆಕಟ್ಟು ಹಿನ್ನೀರಿನ ಪ್ರದೇಶಗಳಿಗೆ ಒತ್ತುವರಿ ಪ್ರಕರಣಗಳು ಹೆಚ್ಚುತ್ತಿದ್ದು ಕಂದಾಯ ಇಲಾಖೆ ಹಾಗೂ ಕಾವೇರಿ ನಿಗಮದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಒತ್ತುವರಿ ಜಮೀನುಗಳನ್ನು ನಿಖರವಾಗಿ ಗುರುತಿಸಬೇಕು ಎಂದು ನಿರ್ದೇಶನ ನೀಡಿದರು. ಸರ್ವೆ ಕಾರ್ಯಕ್ಕೆ ಅಗತ್ಯವಿರುವ ದಾಖಲೆಗಳು, ತಾಂತ್ರಿಕ ಮಾಹಿತಿ ಹಾಗೂ ಸ್ಥಳೀಯ ಸಹಕಾರ ನೀಡುವಂತೆ ಕಾವೇರಿ ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಗದಿತ ಅವಧಿಯಲ್ಲಿ ಸರ್ವೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧಿಸಿರುವುದನ್ನು ವಿರೋಧಿಸಿ ಅಡಿಕೆ ಬೆಳೆಗಾರರ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿದ್ದ ದಾವಣಗೆರೆ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾರಿಗೆ ಸಂಚಾರ ವ್ಯತ್ಯಯಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಯಿತು. ಅಡಿಕೆ ಬೆಳೆಯನ್ನೇ ನಂಬಿ ಬದುಕುತ್ತಿರುವ ಲಕ್ಷಾಂತರ ಬೆಳೆಗಾರರ ಹಿತರಕ್ಷಣೆಯನ್ನು ಕಡೆಗಣಿಸಿ ಸರ್ಕಾರ ದಿಢೀರ್ ಗುಟ್ಕಾ ನಿಷೇಧ ನಿರ್ಧಾರ ಕೈಗೊಂಡಿದೆ ಎಂದು ಆರೋಪಿಸಿ ಸಾವಿರಾರು ಬೆಳೆಗಾರರು ಮತ್ತು ವರ್ತಕರು ಆಕ್ರೋಶ ವ್ಯಕ್ತಪಡಿಸಿದರು. ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ನನ್ನು ಸಾಕ್ಷಿದಾರನನ್ನಾಗಿ ಮಾಡಲು ಅವಕಾಶ ನೀಡುವ ವಿಚಾರಣಾ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಆರೋಪಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ದರ್ಶನ್ ಅರ್ಜಿಯನ್ನು ನ್ಯಾಯಾಲಯ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ವಿಚಾರಣಾ ನ್ಯಾಯಾಲಯದ ತೀರ್ಪಿಗೆ ತಡೆ ನೀಡುವಂತೆ ಅವರು ನ್ಯಾಯಾಲಯವನ್ನು ಕೋರಿದ್ದಾರೆ. ಪ್ರದೋಷ್ನನ್ನು ಸಾಕ್ಷಿದಾರರನ್ನಾಗಿ ಪರಿಗಣಿಸುವಲ್ಲಿ ತಾಂತ್ರಿಕ ಕಾರಣಗಳು ಮತ್ತು ಕೆಳ ನ್ಯಾಯಾಲಯವು ಅನುಸರಿಸಿದ ಕಾರ್ಯವಿಧಾನವನ್ನು ಆರೋಪಿ ದರ್ಶನ್ ಪ್ರಶ್ನಿಸಿದ್ದಾರೆ. ಪ್ರವಾಹದಿಂದ ಸಮಸ್ಯೆಗೆ ಸಿಲುಕಿರುವ ನೇಪಾಳದ ಜನರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾ ಪೀಠ ನೆರವಿಗೆ ಮುಂದಾಗಿದೆ. ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶೃಂಗೇರಿ ಶಾರದಾ ಪೀಠದ ಕಿರಿಯ ಜಗದ್ಗುರು ವಿಧುಶೇಖರ ಭಾರತೀ ಸ್ವಾಮೀಜಿ, ನೇಪಾಳದಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿ ಸಾವು ನೋವು ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಶಾರದಾ ಮಠದ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದ್ದು ಅಲ್ಲಿನ ಜನರಿಗೆ ಅಗತ್ಯ ನೆರವು ನೀಡಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡಾ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿಯಿಂದ ಬಳ್ಳಾರಿ ಚಲೋ ಪಾದಯಾತ್ರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 2:40. ಕಾರ್ಯಕ್ರಮ ಚಿತ್ರತಾನ. ಒಂದೇ ಚಿತ್ರದ ಹಾಡುಗಳನ್ನ ನೀವೀಗ ಕೇಳಬಹುದು. ಮೋಜುಗಾರ ಸೊಗಸುಗಾರ ಚಿತ್ರದ ಹಾಡುಗಳು ನಿಮಗಾಗಿ.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಮೋಜುಗಾರ ಸೊಗಸುಗಾರ ಚಿತ್ರದ ಹಾಡುಗಳನ್ನ ಕೇಳಿದ್ರಿ. 1995 ತೆರೆ ಕಂಡಂತಹ ಚಿತ್ರ ಇದು. ತಾರಾಗಣದಲ್ಲಿ ವಿಷ್ಣುವರ್ಧನ್, ಶ್ರುತಿ, ಸೋನಾಕ್ಷಿ, ಲೋಕೇಶ್, ದೊಡ್ಡಣ್ಣ ಮುಂತಾದವರ ತಾರಾಗಣದಲ್ಲಿ ತೆರೆ ಕಂಡಂತಹ ಚಿತ್ರ. ಗೀತೆಗಳನ್ನು ಹಾಡಿದವರು ಮಂಜುಳಾ ಗುರುರಾಜ್, ಮನೋ ಹಾಗೂ ಲತಾ ಹಂಸಲೇಖ. ವಿಷ್ಣುವರ್ಧನ್ ಅವರ ಕಂಠಸಿರಿಯಲ್ಲಿ ಗೀತೆಗಳು ಮೂಡಿ ಬಂದವು. ಈ ಒಂದು ಹಾಡುಗಳಿಗೆ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 3 ಗಂಟೆ. ಇನ್ನೀಗ ಹಿಂದಿ ಕಾರ್ಯಕ್ರಮಗಳು ನಿಮಗಾಗಿ. ಬಸ್ ಕುಚಿ.

किनारे को क्यों चूमती है?

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 4 ಗಂಟೆ. ಕಾರ್ಯಕ್ರಮ ಪರಿಮಳ. ಪರಿಮಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪರಿಮಳ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷವಾದಂತಹ ಒಂದು ವಿಷಯ ಏನಂದ್ರೆ ಸಿನಿ ಪಂಚಾಯಿತಿ ಅಂತ. ಪಂಚಾಯಿತಿ ಅಂದಮೇಲೆ ಊರೂರುಗಳಲ್ಲಿ ಹಳ್ಳಿಗಳಲ್ಲಿ ನಡೀತಾ ಇರುತ್ತೆ ಪಂಚಾಯಿತಿ ಕಟ್ಟೆ, ಗೊತ್ತಲ್ವಾ? ಅರಳಿ ಮರದ್ಗಳೇ. ಮುಂಚೆ ಎಲ್ಲ ಒಂದು ಕಟ್ಟೆ ಕಟ್ತಿದ್ರು ಅರಳಿ ಮರ, ಅದರಲ್ಲಿ ಕೂತ್ಕೊಂಡು ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಪಂಚಾಯಿತಿ ಮಾಡ್ತಾ ಇದ್ರು. ಈಗಲೂ ಕೆಲವು ಊರುಗಳಲ್ಲಿ ಹಳ್ಳಿಗಳಲ್ಲಿ ಅದೇ ಒಂಥರ ಅದೇ ವ್ಯವಸ್ಥೆ ಇದೆ. ಕೆಲವರೆಲ್ಲ ಒಂದು ಭವನಗಳು ಕಟ್ಕೊಂಡಿರ್ತಾರೆ, ಅಲ್ಲಿ ಪಂಚಾಯಿತಿ ಮಾಡ್ತಾರೆ. ಅಥವಾ ಯಾವ್ದಾದ್ರು ಒಂದು ಮನೆಗಳಲ್ಲಿ ಕೂತ್ಕೊಂಡು, ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಪಂಚಾಯಿತಿ ಮಾಡ್ತಾರೆ. ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಸಿನಿಮಾಗಳಲ್ಲಿ ಪಂಚಾಯಿತಿ ಅಂದರೆ ಒಂದಷ್ಟು ಸಿನಿಮಾಗಳು ನೋಡಿ ಪಂಚಾಯಿತಿ ಮಾಡ್ತಾರೆ. ಊರಲ್ಲಿ ಒಬ್ಬರು ದೊಡ್ಡವರು ಅಂದರೆ ಏನೋ ಏನಂತ ಕರೀತಾರೆ, ಅವರ ಚಿಕ್ಕ ಯಜಮಾನರು ಅಂತಿರ್ಬೋದು, ಅಥವಾ ಯಜಮಾನರು ಅಂತ ಕರಿಬೋದು, ಅಥವಾ ಗೌಡರು ಅಂತ ಕರಿಬೋದು, ಅಥವಾ ಊರಿನ ನಾಯಕ ಮುಖ್ಯಸ್ಥ ಅಂತ. ಅವರು ಹೇಳಿದ್ದೇ ಅಂದರೆ ಅವ್ರು ಏನು ಹೇಳ್ತಾರೆ ಅದೇ ವೇದವಾಕ್ಯ, ಅದೇ ಆಜ್ಞೆ, ಅದನ್ನು ಪಾಲಿಸಲೇಬೇಕು, ಅವ್ರು ಹೇಳಿದ್ದನ್ನೇ ಕೇಳಬೇಕು ಅಂತ ಒಂದು ಕಡೆ ಇರುತ್ತೆ. ಮತ್ತು ನ್ಯಾಯಯುತವಾಗಿ ಅವರು ಎಲ್ಲರಿಗೂ ಸಮಾನವಾಗಿ ಕಾಣುವಂಥದ್ದು, ಅಥವಾ ನ್ಯಾಯವನ್ನು ಕರೆಕ್ಟಾಗಿ ಕೊಡುವಂಥದ್ದು. ಊರುಗಳಲ್ಲಿ ಅವ್ರದ್ದೇ ಒಂದು ಪಂಚಾಯತಿ, ಅವ್ರದ್ದೇ ನ್ಯಾಯ, ಹೀಗೆಲ್ಲ ಇರುತ್ತಲ್ಲ, ಆ ಥರದ ಸಿನಿಮಾಗಳ ಬಗ್ಗೆ ಮಾತಾಡೋಣ ಆಯಿತಾ? ಒಂದಷ್ಟು ಸಿನಿಮಾಗಳು ನಿಮ್ಗೆ ಯಾವ ಸಿನಿಮಾದಲ್ಲಿ ಯಾವ ಪಂಚಾಯಿತಿ ಕಟ್ಟೆ ಅದು ತುಂಬಾ ಇಷ್ಟವಾಯಿತು ಅಂತಲೂ ಕೂಡ ನೀವು ನಮಗೆ ಸಂದೇಶವನ್ನು ಕಳಿಸ್ಬಹುದು. ಈ ಸಿನಿಮಾದಲ್ಲಿ ಈ ಪಂಚಾಯಿತಿ ಕಟ್ಟೆನಲ್ಲಿ ಕೂತ್ಕೊಂಡು ಹೀಗೆ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದು ಆ ಸಿನಿಮಾ ನಮ್ಗೆ ಇಷ್ಟವಾಯಿತು ಅಂತೆಲ್ಲ ನೀವು ಸಂದೇಶ ಕೂಡ ಕಳಿಸ್ಬೋದು. ಕೇಳ್ತಾ ಇರೋ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ನಾವು ಚಿಕ್ಕ ಯಜಮಾನರು ಚಿತ್ರವನ್ನು ತೆಗೆದುಕೊಳ್ಳೋಣ. ಚಿಕ್ಕ ಯಜಮಾನರು ಚಿತ್ರದಲ್ಲಿ

ರವಿಚಂದ್ರನ್ ಅವರ ಅಭಿನಯದ ಅತ್ಯದ್ಭುತ ಚಿತ್ರ ಇದು. ಇದರಲ್ಲಿ ಇದರಲ್ಲೂ ಕೂಡ ಪಂಚಾಯಿತಿ ಕಟ್ಟೆ ಇರುತ್ತೆ. ಆಮೇಲೆ ಅದಕ್ಕೆ ಏನಾದರೂ ಸರಿಯಾದ ನ್ಯಾಯವನ್ನು ಕೊಡಲಿಕ್ಕೆ ಆಗಿಲ್ಲ ಅಂದಾಗ ಅವರು ಆ ನ್ಯಾಯಸ್ಥಾನದಿಂದ ಎದ್ದು ಬರೋದು, ಮತ್ತಿನ್ಯಾರೋ ನ್ಯಾಯ ಮಾಡೋದು, ಹೀಗೆಲ್ಲ ಇರ್ತವೆ ಅಲ್ವಾ. ಈಗ ಒಂದು ಹಾಡು ಕೇಳ್ಕೊಂಡು ಬರೋಣ. ಚಿಕ್ಕ ಯಜಮಾನ್ರು ಚಿತ್ರದ ಒಂದು ಅತ್ಯದ್ಭುತವಾದಂತಹ ಹಾಡು ಇದು, ನಮ್ಮೂರ ನ್ಯಾಯ ದೇವರು.

0: ಚಿಕ್ಕ ಯಜಮಾನ್ರು ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಬಹಳ ಅದ್ಭುತವಾದಂತ ಹಾಡಿದು. ನಾನು ಹೇಳ್ತಾ ಇದ್ದೆ ಏನು ಪಂಚಾಯಿತಿ ಕಟ್ಟೆ, ಸಿನಿ ಪಂಚಾಯಿತಿ ಕಟ್ಟೆ ಅಂತ. ಇದರಲ್ಲಿ ಸಾಕಷ್ಟು ಚಿತ್ರಗಳು ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಅದರಲ್ಲಂತೂ ವಿಷ್ಣುವರ್ಧನ್ ಅವರ ಅಭಿನಯದ ಹಲವಾರು ಚಿತ್ರಗಳಲ್ಲಿ ಈ ಒಂದು ಪಂಚಾಯಿತಿ ಕಟ್ಟೆ ತುಂಬಾ ಫೇಮಸ್ ಆಗಿರುವಂತಹ ಒಂದು ಜನಪ್ರಿಯ ಆಗಿರುವಂತಹ ಒಂದು ಚಿತ್ರದ ತುಡುಕನ್ನ ಕೇಳಿಸ್ತೇನೆ, ಕೇಳಿಸ್ಕೊಂಡು ಬನ್ನಿ.
1: ಯೂನಿಫಾರ್ಮ್ ಹಾಕೊಂಡು ಊರೊಳಗೆ ಹೋಗಂಗಿಲ್ಲ ಸರ್.
2: ಯಾಕೆ
1: ಸರ್? ಇದು ಸಿಂಹಾದ್ರಿ ಕೋಟೆ, ಪೊಲೀಸ್ನವರಿಗೆ ಊರೊಳಗೆ ಎಂಟ್ರಿ ಇಲ್ಲ ಸರ್.
2: ಆದಿಮಾಕಲ್ಲಿ ನನ್ನ ಎದುರಿಗೆ ದಮ್ಮಿಳಿತಾ ಇದೆಯಾ? ಏ, ಊರೊಳಗೆ ಪೊಲೀಸ್ನವ್ರು ಬರಬಾರ್ದು ಅಂತ ಯಾರೋ ರೂಲ್ಸ್ ಮಾಡ್ರಿ
1: ಸಿಂಹಾದ್ರಿಯ ಸಿಂಹ ಸರ್.
2: ಏ, ಯಾಕೋ ಹೆದರ್ಕೊಂಡು ಸಾಯ್ತೀಯಾ? ಯಾರೋ ಅದು ಸಿಂಹಾದ್ರಿಯ ಸಿಂಹ.
1: ವಾ, ಗೌಡ್ರು ಬರ್ತಾ ಇದ್ದಾರೆ. ಮುನಿಯಮ್ಮ,
3: ಬುದ್ಧಿ
1: ಪರಕೆ ಯಾರಾದ್ರೂ ಸೋಕಿಸ್ತಾರ? ಅದಕ್ಕೆ ಏನ್ ಅನ್ಕೊಂಡ್ಬಿಟ್ಟೆ ಅದನ್ನ?
3: ಕಸ ಇತ್ತು ಬುದ್ಧಿ.
1: ಕಸ ಇದ್ರೆ ಅವರು ತೆಗಿತಾರೆ, ಪರಂಪರೆಯಿಂದ ಬಂದಿರೋ ಉಯ್ಯಾಲೆ, ಅದನ್ನ ಯಾರಾದ್ರೂ ಮುಟ್ತಾರೇನು?
4: ನೀವು ಕೊಡೋ ತೀರ್ಪಿನಿಂದ ಒಬ್ರಿಗೆ ಸಂತೋಷ ಆಗಬಹುದು, ಮತ್ತೊಬ್ರಿಗೆ ಸಂಕಟ ಆಗಬಹುದು, ಆದ್ರೆ ನ್ಯಾಯನ್ ಬಿಟ್ಬೇಡಿ.
5: ಏನು
6: ಮಕ್ಕಳಿಲ್ಲ ಅಂತ ಕಂಡು ಕಂಡದ್ ಯಾವ್ರಿಗೆಲ್ಲ ಅಡಿಕೆ ಹೋಗ್ಕೋತೀವಿ ನಾನು ನೋಡಿಯ? ಆದ್ರೆ ಇಂತ ಮಕ್ಕಳನ್ನ ನೋಡಿದ್ ಮ್ಯಾಕೆ ಅಮ್ಮ ತಂದೆ ತಾಯಿ ಮಕ್ಕಳೇ ಬೇಡ ಅನ್ನಿಸ್ತದೆ ನೋಡಿಯ? ಇಬ್ರಿಗೂ ಮದ್ವೆ ಮಾಡಿದೆ, ಬೇರೆ ಮನೆ ಮಾಡ್ಕೊಂಡು ಹೋಯ್ತೀವಿ ಅಂದ್ರು. ಅದಕ್ಕೂ ಹೂ ಅಂದೆ. ನಂಗೊಂದ್ ಎಟ್ಟೆ ಜಮೀನ್ ಇತ್ತು, ಅದನ್ನು ಇಬ್ರು ಭಾಗ ಮಾಡ್ಕೊಂಡ್ರು. ಮುಂದೆ ನನ್ ಜೀವನಕ್ಕೆ ಏನನ್ ನೋಡಿಯ?
3: ಈ ವಯಸ್ಸಿನಾಗೆ ನಮಗ್ ದುಡಿಯಕ್ ಶಕ್ತಿ ಇಲ್ಲ, ಆದ್ರೆ ಇವರಿಬ್ರು ನಮ್ಗೆ ಅನ್ನ ಹಾಕಲ್ಲ ಅಂತಾರೆ ದೇವ್ರು.
7: ಇವನ್ ತಾನೆ ದೊಡ್ಡ ಮಗ, ಹೋಗ ಅವನ ಮನೆಗೆ ಉಣ್ಣು.
1: ಯಾಕೆ? ಚಿಕ್ಕ ಮಗನ ಮನೇಲಿ ಉಣ್ಣಕ್ ಇಕ್ಕಿದ್ರೆ ಬೇಡ ಅಂತಾರ? ತಿಂಗಳಾದ್ರೆ ಜಾಸ್ತಿ ಐತೆ, ನೀನೇ ಕರ್ಕೊಂಡೋಗು.
7: ನೀನೇ ಕರ್ಕೊಂಡೋಗು. ನಂಗ ಯಾವ ಆಚಾರ? ನೀನೇ ಕರ್ಕೊಂಡೋಗ.
8: ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನ ಕಿಂಡು ಅವ್ರಿಗೆ ಅನ್ನ ಹಾಕೋಕೆ ನೀವಿಬ್ರು ಕಿತ್ತಾಡ್ತಾ ಇದೀರ. ಅವ್ರು ಯಾಕೆ ಮಾಡಿದ್ದಾರೆ? ನಾಳೆ ನಮ್ಮ ಮಕ್ಕಳು ನಮ್ಮ ಹಾಗೆ ಇನ್ನೊಬ್ರು ಜಮೀನಲ್ಲಿ ಕೆಲಸ ಮಾಡಬಾರ್ದು ಅಂತ. ಅಂತ ತಂದೆ ತಾಯಿಗಳಿಗೆ ಒಂದು ತುತ್ತು ಅನ್ನ ಹಾಕೋಕೆ ಯೋಗ್ಯತೆ ಇಲ್ದ್ರು ನಿಮ್ಗೆ ಅವ್ರ ಜಮೀನ್ ಯಾಕೆ ಬೇಕು?
3: ನಾನ್ ಸಾಕನ ನೋಡಿಯ.
8: ಯಾರಮ್ಮ ನೀನು?
3: ನಾನು ಇವ್ರ ಮಗಳು. ಅವ್ರ ರಕ್ತ ಬಸ್ತು ನಮಗ್ ಜೀವ ತುಂಬವ್ರೆ, ಬೇವ್ರ ಸುರಿಸಿ ದುಡ್ದು ನಮ್ಮನ್ ಬೆಳೆಸವ್ರೆ. ಅಂತದ್ರಾಗೆ ವಯಸ್ಸಾದ ಕಾಲದಲ್ಲಿ ಒಂದು ತನ್ನ ಹಾಕ್ಬಿಟ್ಟು ಗಂಟೇನು ಹೋಗಕ್ಕಿಲ್ಲ. ಇವ್ರೆ ಸೇರ್ಗಿಟ್ಕೊಂಡು ಇವ್ರು ಹೋಗ್ಲಿ.
8: ಶಬಾಷ್ ಮಗು, ಹೆಣ್ಣು ಸದಾ ಆದರ್ಶ ಅನ್ನೋದನ್ನ ಮತ್ತೆ ನೀನ್ ನಿರೂಪಿಸ್ಬಿಟ್ಟೆ. ಗಂಡು ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು ಅಂತ ಹೆಣ್ಣು ಮಕ್ಕಳನ್ನ ಗರ್ಭಕೋಶದಲ್ಲೇ ಹತ್ಯೆ ಮಾಡೋ ಕೆಲವು ಅವಿವೇಕಿಗಳಿಗೆ, ರಾಕ್ಷಸರಿಗೆ ನೀನು ಪಾಠ ಕಣಮ್ಮ. ಜಗತ್ತಿನ ಎಲ್ಲಾ ಜೀವರಾಶಿಗಳಿಗೆ ಜನ್ಮ ಕೊಡೋಳು ಹೆಣ್ಣು, ಜಗತ್ತಿನ ಅತಿರಥ ಮಹಾರಥರು ಎಲ್ರಿಗೂ ಜನ್ಮ ಕೊಟ್ಟಿರೋಳು ಹೆಣ್ಣು. ಅಂತ ಹೆಣ್ಣಿನಮ್ಮ ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ತುಂಬಾ ಅದೃಷ್ಟ ಮಾಡಿದ್ರೆ ಅವನ್ ಬದುಕಿರೋವಾಗ್ಲೇ ಮೂರು ತಾಯಂದ್ರನ್ನ ನೋಡ್ತಾನೆ. ಹೊತ್ತು ಹೆತ್ತು ಸಾಕಿ ಸಲಹು ಮೊದಲನೇವಳು ತಾಯಿ, ಕಷ್ಟ ಸುಖಾನ ನೋವನ್ನ ನಲುವಿನ ಸಮವಾಗಿ ಹಂಚಿಕೊಂಡು ಅರ್ಧಾಂಗಿಯಾಗಿ ಬರೋ ಹೆಂಡತಿ ಎರಡನೇ ತಾಯಿ, ಜನ್ಮ ಕೊಟ್ಟ ಗಂಡು ಮಕ್ಕಳಿಂದ ವಂಚಿತರಾಗಿ ನಿರಾಶ್ರಿತರಾಗಿ ಹೀಗೆ ನಿಂತಾಗ ಮಗಳ ಸ್ಥಾನದಲ್ಲಿ ಬಂದ ಆಶ್ರಯ ಕೊರೋ ಮೂರನೇ ತಾಯಿ. ಇಂಥ ಒಂದು ಹೆಣ್ಣು ಮಗಳು ನಿಮ್ಮಂತ ನೂರು ಗಂಡು ಮಕ್ಕಳಿಗೆ ಸಮಾನ. ನಿಮ್ ತಂದೆ ತಾಯಿ ನೀವೇ ನೋಡ್ಕೊಳ್ಳೋದು ಬೇಕಾಗಿಲ್ಲ, ನಾವು ನೋಡ್ಕೋತೀವಿ. ಹೋಗಿ, ಕ್ಷಮೆ ಅಲ್ಲಿ, ಅವ್ರು ಕ್ಷಮಿಸಿದ್ರೆ ದೇವ್ರು ಕ್ಷಮಿಸ್ತಾನೆ, ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ದೇವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾನೆ. ಇನ್ ಮುಂದೆ ಯಾವತ್ತು ಇಂಥ ಘಟನೆ ನಮ್ಮ ಊರಲ್ಲಿ ನಡೀಬಾರದು. ಇದು ಈ ಸಿಂಹ ಕೊಡ ತೀರ್ಪು.
1: ಅಮ್ಮವ್ರೆ, ಅಮ್ಮವ್ರೆ,
0: ಸಿಂಹಾದ್ರಿ ಸಿಂಹ ಎಂತ ಒಂದೊಳ್ಳೆ ಅದ್ಭುತವಾದಂತಹ ಒಂದೊಳ್ಳೆ ಚಿತ್ರ ಇದು. ಈ ತೀರ್ಪು, ಈ ನ್ಯಾಯ, ಅಬ್ಬಬ್ಬ, ಅದನ್ನ ನೋಡೋದಕ್ಕೇನೆ ಒಂಥರ ಕಣ್ಣು ತುಂಬಿಕೊಳ್ತೇವೆ ನಾವು. ಅಷ್ಟು ಅದ್ಭುತವಾದಂತಹ ಚಿತ್ರ ಈ ಕೇಳಿಸ್ಕೊಂಡ್ರಲ್ವಾ, ಎಷ್ಟು ನೈತಿಕ ಮೌಲ್ಯಗಳನ್ನು ಒಳಗೊಂಡಂತಹ ಒಂದು ನ್ಯಾಯಯುತವಾದಂತಹ ತೀರ್ಪನ್ನು ಕೊಡುವಂಥದ್ದು, ಆದರ್ಶವಾದಂತಹ ಒಂದು ತೀರ್ಪನ್ನು ಕೊಡೋದು, ಸಮ್ಮತಿ, ಎಲ್ಲರ ಸಮ್ಮತಿಗೆ ಒಳಗೊಂಡಂತಹ ತೀರ್ಪನ್ನು ಕೊಡುವಂಥದ್ದು ಇದು. ಇನ್ನೂ ಕೂಡ ಹಳ್ಳಿಗಳಲ್ಲಿ, ಹಲವಾರು ಹಳ್ಳಿಗಳಲ್ಲಿ ನಡೀತಾ ಬರ್ತಿದೆ. ಏನಾದರೂ ತೀರ್ಪು ಕೊಡಬೇಕಾದ್ರೆ ಅಲ್ಲಿನ ಯಜಮಾನ್ರು, ಅಂದರೆ ಏನು ಯಜಮಾನ್ರು ಅಂತ ಕರೀತಾರೋ, ಅಥವಾ ಊರಿನ ಗೌಡ್ರು ಅಂತ ಕರೀತಾರೋ, ಅಥವಾ ಏನು ನಾಯಕ ಅಂತ ಕರೀತಾರೋ, ಊರಿನ ಮುಖ್ಯಸ್ಥರು ಅಂತ ಕರೀತಾರೋ, ಇವ್ರುಗಳೆಲ್ಲ ಒಂದು ತೀರ್ಪು ಕೊಡಬೇಕಾದ್ರೆ ಅದೆಷ್ಟು ಗಂಭೀರವಾಗಿ, ಓ ಇದನ್ನ ಇಡೀ ಊರೇ ಮೆಚ್ಚಿಕೊಳ್ಬೇಕು ಅನ್ನೋ ಥರದಲ್ಲಿ ಎಲ್ರಿಗೂ ಅದು ಮೆಚ್ಚುಗೆ ಆಗಬೇಕು, ಸಮ್ಮತಿ ಇರಬೇಕು ಅನ್ನೋ ಥರದಲ್ಲಿ ತೀರ್ಪನ್ನು ಕೊಡ್ತಾರೆ. ಅಂಥ ದೃಶ್ಯಗಳು ಸಾಕಷ್ಟು ಊರುಗಳಲ್ಲಿದೆ. ಈ ಸಿನಿಮಾಗಳಲ್ಲೂ ಸಹ ಈ ಥರ ದೃಶ್ಯಗಳನ್ನು ನೋಡಲಿಕ್ಕೇ ಚೆಂದ. ಹೌದು, ಎಷ್ಟು ಸಿನಿಮಾಗಳು ಈಗಾಗಲೇ ನಮ್ಮ ಸ್ನೇಹಿತರು ಕಳಿಸ್ಕೊಟ್ಟಿದ್ದಾರೆ ಎಲ್ಲರೂ, ಈ ಸಿನಿಮಾದಲ್ಲಿ ಇವರ ಒಂದು ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಹೀಗಿದೆ. ಪಾಳೆಗಾರ ಚಿತ್ರದಲ್ಲಿ ತಂದೆ ತಕ್ಕ ಮಗ ಚಿತ್ರ ಆಗಿರಬಹುದು, ಅಥವಾ ಜಮೀನ್ದಾರು, ಸಿಂಹಾದ್ರಿ ಸಿಂಹ, ಸೂರ್ಯವಂಶ, ಸೂರಪ್ಪ, ಒಡ ಹುಟ್ಟಿದವರು, ಹಲವಾರು ಚಿತ್ರಗಳನ್ನು ನೋಡಿದಾಗ ಈ ಒಂದು ತೀರ್ಪು, ಈ ಪಂಚಾಯಿತಿ, ಇವೆಲ್ಲ ಒಂಥರ ಬಹಳ ಮೆಚ್ಚುಗೆಯ ಚಿತ್ರಗಳು ಅಂತ ಅನಿಸುತ್ತೆ.

ಜಮೀನ್ದಾರು ಚಿತ್ರದ ಚಿತ್ರವಂತೂ ಬಹಳ ಅದ್ಭುತವಾದಂತಹ ಚಿತ್ರ. ಇಲ್ಲಿನ ಪಂಚಾಯಿತಿ ಕಟ್ಟೆ, ಅಪ್ಪ ಕೊಡುವಂತಹ ತೀರ್ಪು, ಶ್ರೀನಿವಾಸ್ ಮೂರ್ತಿಯವರು ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ಈ ಒಂದು ಜಮೀನ್ದಾರು ಚಿತ್ರದಲ್ಲಿ. ಶ್ರೀನಿವಾಸ್ ಮೂರ್ತಿಯವರು ಏನೋ ತಂದೆ ಪಾತ್ರದಲ್ಲಿರ್ತಾರೆ. ವಿಷ್ಣುವರ್ಧನ್ ಅವರ ಡಬಲ್ ಆ್ಯಕ್ಟಿಂಗ್, ಅಬ್ಬಬ್ಬ, ವಿಷ್ಣುವರ್ಧನ್ ಅವರಂತೂ ಇನ್ನೊಂದು ಲುಕ್ಕಲ್ಲೇ ಕಾಣ್ತಾರೆ ಅವರು, ಒಂದು ಬೆಟ್ಟಪ್ಪನ ಲುಕ್ಕಲ್ಲಿ. ಬಹಳ ಅದ್ಭುತವಾದಂತಹ ಒಂದು ಚಿತ್ರ ಇದು. ಇಲ್ಲಿಯೂ ಕೂಡ ಪಂಚಾಯತಿಗಳು ನಡೆಯುತ್ತೆ. ಅದೊಂದು ಮಾತಾಡ್ತಾರೆ, ಯಾವನ್ಲವನು ಅಂತ ಬರ್ತಾರಲ್ಲ, ಅದಂತೂ ಆ ಡೈಲಾಗ್, ಯಾವನ್ಲವನು ಎರಡೆರಡು ಮದುವೆ ಮಾಡೋದು ಅಂತ ಆ ಬರುವಂಥ ಡೈಲಾಗ್ ಇದೆಯಲ್ಲ, ಅದು ಇನ್ನೂ ಕೂಡ ಕಿವಿಯಲ್ಲಿ ಗುನುಗುನು ಅಂತಿದೆ. ಅಷ್ಟು ಅದ್ಭುತವಾದಂತಹ ಚಿತ್ರ. ಈಗ ನೋಡಿ, ಸಿಂಹ ಅಂದರೆ ಸಿಂಹ, ಈಗಷ್ಟೇ ನಾವು ಹಾಡು

ನಿಖರವಾದಂತಹ ಒಂದು ತೀರ್ಪನ್ನು ಕೊಡ್ತಾ ಇದ್ರಂತೆ. ಅಂತಹ ತೀರ್ಪುಗಳು, ಅಂತಹ ಚಿತ್ರಗಳನ್ನು ನಾವು ಕಣ್ಮುಂದೆ ಇವಾಗ ನಾವು ಹಳ್ಳಿಗಳಲ್ಲಿ ಕೆಲವು ಕಡೆ ನೋಡ್ತೀವಿ, ಇನ್ನು ಕೆಲವು ಹಳ್ಳಿಗಳಲ್ಲಿ ಅಥವಾ ಈ ಪಂಚಾಯತಿ ಕಟ್ಟೆ ಆ ಥರ ಎಲ್ಲ ಇರೋದಿಲ್ಲ. ಆದರೆ ಸಿನಿಮಾಗಳಲ್ಲಿ ನೋಡಿದಾಗ ಓ ಇದೊಂದು ಸತ್ಯವಾದಂತಹ ತೀರ್ಪು, ನ್ಯಾಯಯುತವಾದಂತಹ ತೀರ್ಪು ಅಂತ ಅಂದ್ಕೊಂಡು ನಮಗೆ ನಾವೇ ಬೆಂತಟ್ಕೊಂಡು ಖುಷಿ ಪಡುವಂತಹ ಒಂದು ಹಲವಾರು ಸಿನಿಮಾಗಳನ್ನು ನಾವು ಕಾಣಬಹುದು. ಈಗೊಂದು ಹಾಡು ಕೇಳ್ಕೊಂಡು

ದಿಗ್ಗಜರು ಚಿತ್ರದ ಹಾಡನ್ನ ಕೇಳ್ಕೊಂಡು ಬಂದ್ರಿ. ಪಂಚಾಯಿತಿ, ಸಿನಿ ಪಂಚಾಯಿತಿ ಬಗ್ಗೆ ಮಾತಾಡ್ತಿದ್ದೀವಿ. ಹಲವಾರು ಚಿತ್ರಗಳ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ವು. ಮತ್ತೊಂದು ಚಿತ್ರ ಅಂದರೆ ಒಡಹುಟ್ಟಿದವರು. ಒಡಹುಟ್ಟಿದವರು ಚಿತ್ರ ಅಂತೂ ಬಹಳ ಒಂದು ನೈತಿಕ ಮೌಲ್ಯಗಳನ್ನು ಒಳಗೊಂಡಂತಹ ಚಿತ್ರ. ಅದರಲ್ಲಿ ಪಂಚಾಯಿತಿ ಕಟ್ಟೆ ಇರುತ್ತೆ, ಅಣ್ಣ ತಮ್ಮಿಂದರಿರ್ತಾರೆ, ತಮ್ಮನಿಗೆ ಭಾಗ ಕೊಡಬೇಕಾಗುತ್ತೆ. ಆ ಭಾಗ ಕೊಡಬೇಕಾದ್ರಾಗ ಮನೆ ಅಂದರೆ ಎಲ್ಲ ಆಸ್ತಿಗಳನ್ನು ಆ ಭಾಗ ಕೊಡಬೇಕಾಗುತ್ತೆ. ತಂದೆಗೆ ಮಾತು ಕೊಟ್ಟಿರ್ತಾರೆ, ಮನೆಯನ್ನು ಒಡೆಯೋದಿಲ್ಲ, ಭಾಗ ಮಾಡಲ್ಲ, ಎರಡು ದೀಪ ಹಚ್ಚಲ್ಲ ಅಂತೆಲ್ಲ ಮಾತು ಕೊಟ್ಟಿರ್ತಾರೆ. ತಂದೆ ಮಾತನ್ನು ಉಳಿಸ್ಕೊಬೇಕು, ಈ ಕಡೆ ತಮ್ಮನಿಗೂ ಕೂಡ ಸರಿಯಾದ ನ್ಯಾಯ ಕೊಡಬೇಕು ಅಂತ ಅವರು ಮನೆಯೇ ಬಿಟ್ಟು ಹೋಗುವಂಥದ್ದು ರಾಜ್ಕುಮಾರ್ ಅವರು. ಆ ಒಂದು ಘಟನೆ ನೆನೆಸ್ಕೊಂಡಾಗ ತೀರ್ಪು ಅನ್ನುವಂಥದ್ದು ಮಹತ್ವದ್ದು ನೋಡಿ. ಅಲ್ಲಿ ತೀರ್ಪು ಕೊಡಬೇಕಾದಾಗ ನನ್ನ ಮನೆ ತೀರ್ಪನ್ನು ಇನ್ನೊಬ್ಬರು ನಾನು ಮಾಡೋಕ್ಕಾಗಲ್ಲ, ಬೇರೆಯವ್ರು ಬಂದು ಕೂತ್ಕೊಂಡು ತೀರ್ಪು ಕೊಡಲಿ ಅನ್ನುವಂಥದ್ದು. ಅವರು ಇನ್ನೊಬ್ಬರು ತೀರ್ಪು ಕೊಟ್ಟಾಗ ಅವರು ಅದನ್ನು ಅಂದರೆ ಮನೆಯಲ್ಲಿ ಅಂದರೆ ದೊಡ್ಡವ್ರು ಕೊಟ್ಟಂಥ ಮಾತಿಗೆ ನಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಆ ತೀರ್ಪನ್ನು ಧಿಕ್ಕರಿಸಿ ಬರುವಂಥದ್ದು, ಮತ್ತು ಎಲ್ಲನೂ ಬಿಟ್ಕೊಟ್ಟು ಮನೆ ಬಿಟ್ಟು ಹೋಗುವಂಥದ್ದು, ಆ ದೃಶ್ಯ ಕಣ್ಮುಂದೆ ಈಗಲೂ ಕೂಡ ಬರುತ್ತೆ. ಅಂತಹ ಅದ್ಭುತವಾದಂತಹ ಸಿನಿಮಾ ಯಾವುದು? ಈ ಒಡ ಹುಟ್ಟಿದವರು ಸಿನಿಮಾ. ಈ ಹಾಡನ್ನು ಕೇಳ್ಕೊಂಡು ಬರೋಣ.

ಒಂದೊಳ್ಳೆ ಅದ್ಭುತವಾದಂತಹ ಕೋಡ್ ಏನಂದ್ರೆ, ತ್ಯಾಗವೇ ನಿಜ ಧರ್ಮ ಅಲ್ವಾ. ಈ ತ್ಯಾಗ ಅನ್ನುವಂಥದ್ದು ಅದೇ ದೊಡ್ಡ ಧರ್ಮ ಅನ್ನುವಂಥದ್ದು. ಇದೊಂದು ಒಡಹುಟ್ಟಿದವರು ಒಂದೊಳ್ಳೆ ಅದ್ಭುತವಾದಂತಹ ನೈತಿಕ ಮೌಲ್ಯವನ್ನು ಒಳಗೊಂಡಿರುವಂತಹ ಒಂದು ಚಿತ್ರ

ಸಿಂಹಾದ್ರಿ ಸಿಂಹ ಚಿತ್ರದ ಹಾಡನ್ನ ಕೇಳ್ಕೊಂಡು ಬಂದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 4:46. ಸಿನಿ ಪಂಚಾಯತಿ ಬಗ್ಗೆ ಮಾತಾಡ್ತಿದ್ವಿ. ಸಿನಿಮಾಗಳಲ್ಲಿ ಪಂಚಾಯತಿ ಕಟ್ಟೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಿನಿಮಾಗಳ ಬಗ್ಗೆ ಈಗಾಗಲೇ ಮಾತಾಡಿದ್ವಿ. ಇನ್ನು ಸೂರಪ್ಪ ಚಿತ್ರವನ್ನು ತೆಗೆದುಕೊಂಡಾಗ ಅಲ್ಲೊಂದು ಡೈಲಾಗ್ ಬರುತ್ತೆ, ಎಷ್ಟು ಬೇಜಾರಾಗುತ್ತೆ ಅಂದರೆ ವಿಷ್ಣುವರ್ಧನ್ ಅವರು ಹೇಳ್ತಾರೆ, ಅವನು ತಪ್ಪು ಮಾಡ್ದ, ಇವನು ತಪ್ಪು ಮಾಡ್ದ, ನಾನೇನ್ರಯ್ಯ ಮಾಡಿದೆ ಅಂತಾರಲ್ಲ. ಆ ಒಂದು ದೃಶ್ಯ ನಿಜಕ್ಕೂ ಕೂಡ ಅದ್ಭುತವಾದಂತಹ ದೃಶ್ಯ. ಸೂರಪ್ಪ ಚಿತ್ರನೂ ಕೂಡ ಇದೇ ರೀತಿಯ ಸಿನಿಮಾಗಳಲ್ಲಿ ಒಂದಾಗಿದೆ. ಇನ್ನು ನಮ್ಮ ಸ್ನೇಹಿತರು ಯಾರೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ ಹೇಳಿದ್ದೆ ನಾನು, ಯಾವ್ಯಾವ ಸಿನಿಮಾಗಳು ಇಷ್ಟ ಆಗುತ್ತೆ ನಿಮಗೆ ಕಳಿಸ್ಕೊಡಿ ಅಂತ. ಸದಾನಂದ್ ಅವರು HSR ಲೇಔಟ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಂಬರೀಷ್ ಅವರ ಅಭಿನಯದ ಪಾಳೆಗಾರ, ತಂದೆಗೆ ತಕ್ಕ ಮಗ, ವಿಷ್ಣುವರ್ಧನ್ ಅವರ ಹಲವಾರು ಚಿತ್ರಗಳು, ಜಮೀನ್ದಾರು, ಸಿಂಹಾದ್ರಿ ಸಿಂಹ, ಈ ಒಂದು ಚಿತ್ರಗಳು ತುಂಬಾ ಇಷ್ಟ ಅಂತ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಇವರು ವಿಷ್ಣುವರ್ಧನ್ ಅವರ ಅಭಿನಯದ ಅನೇಕ ಚಿತ್ರಗಳಲ್ಲಿ ಶ್ರೀನಿವಾಸ ಮೂರ್ತಿ ಅವರ ಪಂಚಾಯಿತಿ ಸಿನಿಮಾಗಳು

ಮೂಡಿ ಬಂದಿವೆ, ಅದು ತುಂಬಾ ಇಷ್ಟ ಆ ಸಿನಿಮಾಗಳು ಅಂತ ಹೇಳ್ತಿದ್ದಾರೆ. ಮತ್ತೆ ಯಾರಿವರು ಹೆಸರು ಬರ್ದಾಕಿಲ್ಲ, ನಂಬರ್ ಎಂಡಿಂಗ್ ವಿತ್ 7220. ಇವರು ನಮ್ಮೂರಲ್ಲಿ ನಾವು ಯಾರನ್ನಾದ್ರೂ ಕರೆಸ್ದಾಗ ಈ ಹಾಡುಗಳನ್ನು ಹಾಕ್ತೇವೆ ಮೇಡಮ್, ಲೀಡರ್ಗಳನ್ನೆಲ್ಲ ಕರೆಸ್ದಾಗ ಆರ್ಕೆಸ್ಟ್ರಾದಲ್ಲಿ ಇಂಥ ಹಾಡುಗಳನ್ನು ಹಾಕ್ತೇವೆ ಅಂತ ಅವರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ನಂಬರ್ ಎಂಡಿಂಗ್ ವಿತ್ 4917 ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈಗೊಂದು ಹಾಡು ಕೇಳ್ಕೊಂಡು ಬರೋಣ.

0: ಇದುವರೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿ ಪಂಚಾಯಿತಿ ಈ ವಿಷಯವಾಗಿ ಒಂದಷ್ಟು ಮಾತುಕತೆ ಆಯಿತು. ಸಿನಿಮಾಗಳಲ್ಲಿ ಪಂಚಾಯಿತಿ ಹೇಗೆ ನಡೆಯುತ್ತೆ, ಒಂದಷ್ಟು ಸಿನಿಮಾಗಳ ಬಗ್ಗೆನೂ ಕೂಡ ಮಾತುಕತೆ ಆಯಿತು. ಈ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಈಗ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ.
1: ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹುಡುಗ ಹುಡುಗ ಹುಡುಗಿ ಚೈತ್ರ. ವಿವಿಧ ಭಾರತಿ ಕೇಳ್ಕೊಂಡೆ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೀನಿ, ನೀವು ಅಷ್ಟೇನೆ. ವಿವಿಧ ಭಾರತಿ ಕೇಳ್ತಾ ಇರಿ, ಇಲ್ಲಿ ಬರೋ ಎಲ್ಲಾ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ.
2: ಅಲೆ ಅಲೆ ತೇಲಿ ತೇಲಿ ಸಿಹಿ ಸಿಹಿ ಇಂಪನ್ನ ತರುತ್ತಿದೆ ದಿನವೂ ನಮ್ಮ ವಿವಿಧ ಭಾರತಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ವಿವಿಧ ಭಾರತಿ ವಿವಿಧ ಭಾರತಿ ವಿವಿಧ ಭಾರತಿ.
4: ಜನ್ಮನೀ

0: ಮರೆಯಲಿ.
1: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನ ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
2: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 5 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಜಿಲ್ಲೆಯ ವಿವಿಧೆಡೆ ಇಂದು ರೈತರ ಜಮೀನಿಗೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಸ್ಥಳೀಯ ರೈತರೊಂದಿಗೂ ಚರ್ಚೆ ನಡೆಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮೈಸೂರು ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ಅವರು, ರೈತರಿಗೆ ಪರಿಹಾರ ನೀಡುವ ಕುರಿತಂತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ 15ರಿಂದ ನವೆಂಬರ್ 30ರವರೆಗೆ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಸಕ್ಕರೆ ವಿತರಕರ ದಾಸ್ತಾನು ಮಿತಿಯನ್ನು 4,000 ಕ್ವಿಂಟಾಲ್ಗಳಿಂದ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದೆ. ದೇಶದಲ್ಲಿ ಈರುಳ್ಳಿ ಲಭ್ಯತೆ ಸಾಕಷ್ಟಿದ್ದು ಋತುಮಾನದ ಬೆಲೆ ಒತ್ತಡಗಳನ್ನು ನಿಯಂತ್ರಿಸಲು ಕಾಂಡಾ ಎಕ್ಸ್ಪ್ರೆಸ್ ಮತ್ತು ರಸ್ತೆ ಸಾರಿಗೆ ಮೂಲಕ ಬಫರ್ ಸ್ಟಾಕ್ಗಳ ಬಿಡುಗಡೆಯನ್ನು ಆರಂಭಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಸುಮಾರು 3,400 ರೈತರಿಗೆ 210 ಕೋಟಿ ರೂಪಾಯಿಗಳನ್ನು ನೇರವಾಗಿ ಪಾವತಿಸಲಾಗಿದೆ ಎಂದು ಹೇಳಿದೆ. ಬಿಜೆಪಿ ಪಾದಯಾತ್ರೆಯು 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ರೈತ ವಿರೋಧಿ, ಜನವಿರೋಧಿ ಹಾಗೂ ಮಹಿಳಾ ವಿರೋಧಿ ಸರ್ಕಾರವನ್ನು ಕಿತ್ತೊಗೆಯುವವರೆಗೆ ಪಕ್ಷದ ಹೋರಾಟ ಮುಂದುವರಿಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿದ್ದ ಚಂದ್ರಶೇಖರನ್ ಕುಟುಂಬಕ್ಕೆ ನೀಡಬೇಕಾದ ಸೌಲಭ್ಯಗಳ ಕುರಿತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸ್ಪಷ್ಟನೆ ನೀಡಿದೆ. ಬಾಕಿ ಇರುವ ಪಿಎಫ್ ಮೊತ್ತ 3,05,000 ರೂಪಾಯಿ ಹೊರತುಪಡಿಸಿ ಉಳಿದ ಎಲ್ಲಾ ಸೌಲಭ್ಯಗಳನ್ನು ಈಗಾಗಲೇ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವ ಬಂಧಿತ ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದ ಮೇಲೆ ಇಂದು ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತೆರಳುವ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ನೀಡಲಾಗಿದ್ದ ಜೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಬಿಜೆಪಿ ನಾಯಕ ಬಿಸಿ ಪಾಟೀಲ್ ಪ್ರಶ್ನಿಸಿದ್ದಾರೆ. ಗೃಹ ಸಚಿವರು ಕಾನೂನನ್ನು ಪಾಲಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ನ್ಯೂಜಿಲೆಂಡ್ನಲ್ಲಿ ನಡೆಯಲಿರುವ ಟೆಸ್ಟ್ ಕ್ರಿಕೆಟ್ ಸರಣಿಗೂ ಮುನ್ನ ಭಾರತ ಎ ತಂಡ ಮತ್ತು ನ್ಯೂಜಿಲೆಂಡ್ ನಡುವೆ 4 ದಿನಗಳ ಪಂದ್ಯ ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯರೇ, ಇವತ್ತಿನ ಸಂಜೆಯ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದೀಗ ನೀವು ಕೇಳಲಿದ್ದೀರಿ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 6:02 ಸೇಫ್ ಡ್ರೈವ್ ಗಾನ ಭಜಾನ ವಿಭಾಗ ಸಮೀಕ್ಷೆ. ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ 7:22. ನಿಮ್ಮ ಆಯ್ಕೆ, ನಿಮ್ಮ ಮೆಚ್ಚಿನ ಫೋನ್ ಇನ್ ಚಲನಚಿತ್ರ ಗೀತೆಗಳು 8:02, 9:15 ಹಿಂದಿ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಈಗ ಕೇಳೋಣ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು.

ರಾಜ್ಕುಮಾರ್ ಭಾರತಿ ಅವರ ಧ್ವನಿಯಲ್ಲಿ ವಿಜಯೋತ್ಸವ ಚಿತ್ರದ ಗೀತೆ ಕೇಳಿದಿರಿ. ಚೆ ಉದಯಶಂಕರ್ ಅವರ ರಚನೆಗೆ ರಾಗ ಸಂಯೋಜನೆ ಮಾಡಿದವರು ಶಂಕರ್ ಗಣೇಶ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈಗ ಸಮಯ 5:15.

ಗಜಪತಿ ಗರ್ವಭಂಗ ಚಿತ್ರಕ್ಕೆಂದು ಉಪೇಂದ್ರ ಕುಮಾರ್ ಅವರು ರಾಗ ಸಂಯೋಜಿಸಿದ ಗೀತೆ ಕೇಳಿದಿರಿ. ಹಾಡಿದವರು ಮಂಜುಳಾ ಗುರುರಾಜ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್. ಬರೆದವರು ಜಿ ಉದಯಶಂಕರ್.

ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಲತಾ ಹಂಸಲೇಖ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಯುಗಪುರುಷ ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು.

ರಣರಂಗ ಚಿತ್ರಕ್ಕೆಂದು ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಬರೆದು ಸಂಗೀತ ನೀಡಿದವರು ಹಂಸಲೇಖ. ಈ ಗೀತೆಗೆ ಮುನ್ನ ನೀವು ಕೇಳಿದ್ದು ಬಳೆಗಳು ಆಡುತ್ತಿವೆ, ಇದನ್ನ ಹಾಡಿದವರು ಚಿತ್ರ. ಗೀತೆಯನ್ನು ಒಂದಾಗಿ ಬಾಳು ಚಿತ್ರದಿಂದ ಆರಿಸಿದ್ದು ಚಿ ಉದಯಶಂಕರ್ ಅವರ ರಚನೆ. ಸಂಗೀತ ನೀಡಿದವರು ವಿಜಯಾನಂದ್.

0: ಪ್ರೀತಿಯಲ್ಲಿ.
1: ಸುಜಾತ ಅವರ ಧ್ವನಿಯಲ್ಲಿ ಮಾಧುರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಅದಾದ ಮೇಲೆ ಈಗ ನೀವು ಕೇಳುತ್ತಿರುವ ಗೀತೆ ಅಂಜದ ಗಂಡು ಚಿತ್ರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ.

ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದೀಗ ನೀವು ಕೇಳಿದ ಗೀತೆ ಬಾ ಅರಗಿಣಿಯೇ, ದಿಗ್ವಿಜಯ ಚಿತ್ರದ್ದು. ಹಾಡಿದವರು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ಬರೆದು ಸಂಗೀತ ನೀಡಿದವರು ಹಂಸಲೇಖ. ಈ ಗೀತೆಗೆ ಮುನ್ನ ನೀವು ಕೇಳಿದ್ದು ನಿಮಗೆಲ್ಲ ಗೊತ್ತು, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬೊಂಬೆಯ ಆಟವಯ್ಯ. ಶ್ರುತಿ ಸೇರಿದಾಗ ಚಿತ್ರದಿಂದ ಈ ಗೀತೆಯನ್ನು ಆರಿಸಿದ್ದು. ಬರೆದವರು ಚಿ ಉದಯಶಂಕರ್, ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಸಮಯ 6 ಗಂಟೆಯಾಗಿದೆ. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜುಲೈ 20-25 ನಡೆದ ವಿದ್ಯಾರ್ಥಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ದೇಶಾದ್ಯಂತ ದಾಖಲಾಗಿದ್ದ ಎಲ್ಲಾ ಎಫ್ಐಆರ್ಗಳನ್ನು ತಕ್ಷಣವೇ ರದ್ದುಗೊಳಿಸಿ ಪ್ರಕರಣಗಳನ್ನು ವಜಾಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಪೂರ್ವ ಮಧ್ಯ ರೈಲ್ವೆಯ ಬಿಹಾರದ ಸಮಷ್ಟಿಪುರ ವಿಭಾಗದ 21 ನಿಲ್ದಾಣಗಳಲ್ಲಿ 233 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಆಧುನಿಕ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಗ್ನಲ್ ವ್ಯವಸ್ಥೆ ಅಳವಡಿಸುವ ಪ್ರಸ್ತಾವನೆಗೆ ಭಾರತೀಯ ರೈಲ್ವೆ ಅನುಮೋದಿಸಿದೆ. ನೇಪಾಳ ದುರಂತದ ಸಂದರ್ಭದಲ್ಲಿ ಸಶಸ್ತ್ರ ಸೀಮಾಬಲ ಎಸ್ಎಸ್ಬಿ ಮಾನವೀಯ ನೆರವು ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಅತ್ಯಂತ ಶ್ಲಾಘನೀಯ ಪಾತ್ರ ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಹವಾಮಾನ ಬದಲಾವಣೆ, ಜೀವ ವೈವಿಧ್ಯ ನಷ್ಟ, ಮಾಲಿನ್ಯ ಮತ್ತು ಸಂಪನ್ಮೂಲ ಸವಕಳಿಯಂತಹ ಪರಿಸರ ಸವಾಲುಗಳಿಗೆ ಸಮಗ್ರ ಮತ್ತು ಸಹಯೋಗದ ಪರಿಹಾರಗಳ ಅಗತ್ಯವಿದೆ ಎಂದು ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 4ನೇ ಇಂಡೋ ಜರ್ಮನ್ ಪರಿಸರ ವೇದಿಕೆಯ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಸಂಪನ್ಮೂಲ ಕ್ರೋಢೀಕರಣಕ್ಕೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಹೆಚ್ಚು ಒತ್ತು ನೀಡಬೇಕು ಎಂದು ಪೌರಾಡಳಿತ ಸಚಿವ ಎಚ್ ಸಿ ಬಾಲಕೃಷ್ಣ ನಿರ್ದೇಶಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 13 ಅಂಕ ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,944 ಅಂಕ ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 25 ಅಂಕ ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 24,056 ಅಂಕ ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.95 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಗೀತೆಗಳು ಚೆನ್ನಾಗಿತ್ತು. ಇವತ್ತು 6:02 ನಾವು ಕಾಯ್ತಾ ಇರ್ತೀವಿ, ಏನು ಸಮೀಕ್ಷೆ ಅಂತ ಹೇಳಿದಿರಿ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ.

ಮೋನಿಕಾ ಅವರು ಸಂದೇಶವನ್ನು ಕಳಿಸಿ ಸುಮಧುರ ಗೀತೆಗಳು ಅಂತ ಹೇಳಿದಿರಿ. ಹನುಮಂತಪ್ಪ ಹುಲಗಮ್ಮನವರ್, ಅಕ್ಷಯ ಪಾರ್ಕ್ ಹುಬ್ಬಳ್ಳಿಯಿಂದ ಸಾವಿತ್ರಿ ಉಮೇಶ್ ಅವರು, ಭಾಗ್ಯ ಸುರೇಂದ್ರ, ಬಾ ಅರಗಿಣಿಯೇ ಹಾಡನ್ನು ಕೇಳಿ ತುಂಬಾ ದಿನ ಆಗಿತ್ತು ಅಂತಾರೆ. ನಾಗರತ್ನ ಅವರು, ಓಲ್ಡ್ ಇಸ್ ಗೋಲ್ಡ್ ಚೆನ್ನಾಗಿತ್ತು ಅಂತಾರೆ. ಬಂಗಾರಿ ಆಟೋ, ಹಾಗೆ ಪೋಸ್ಟ್ ಆಫೀಸ್ ರಸ್ತೆಯ ಅರುಣ, ಮೈತ್ರಿ ಮತ್ತು ಮನೆಯವರು, ಜೆಸಿ ನಗರದಿಂದ ಹಲಸೂರಿನ ರಾಜೇಶ್, ಈಶ್ವರ್ ಬಡಿಗೇರ್, ಅಂಜದ ಗಂಡು ಹಾಡು ಇಷ್ಟ ಆಯಿತು ಅಂತಾರೆ. ವಿರೂಪಾಕ್ಷಪ್ಪ, ಕಾವ್ಯ, ಗೌರಿ, ರೇಣುಕ, ಬಾಗಲಕೋಟೆ ಬನಹಟ್ಟಿಯ ಅಂಕುಶ್, ದೀಪ, ರಾಣಿ, ಮಳೂರು, ಮಾಧುರಿ ಚಿತ್ರದ ಗೀತೆ ಕೇಳಿ ಎಷ್ಟು ಕಾಲ ಆಗಿತ್ತು ಅಂತಾರೆ ನಮ್ಮ ಶ್ರೋತೃ. ಕವಿತಾ ಅವರು, ಶ್ರೀನಿವಾಸ್ ವೈಎಸ್ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಸಂಜಯ್, ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ಯವರು, 18 ವರ್ಷದಿಂದ ಕಾದೆ ನಾನು ಈ ಗೀತೆ, ಒಂದು ರೀತಿ ವಿಭಿನ್ನ ಗೀತೆ, ವಿಶೇಷ ಗೀತೆ. ಸಂಜೆ ಹೊತ್ತಲ್ಲಿ ಈ ಗೀತೆ ಕೇಳಿ ಖುಷಿಯಾಯಿತು ಅಂತಾರೆ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತಾರೆ ನಮ್ಮ ಶ್ರೋತರು. ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಪತ್ತಾರ್ ಮತ್ತು ಮನೆಯವರು. ಭಾಗ್ಯಲಕ್ಷ್ಮಿ ಬೆಂಗಳೂರಿನಿಂದ ಮಹಾಲಿಂಗಪ್ಪ ಜಾಲವಾದಿ, ಗೋವಿಂದ ಮೆನನ್ ಕೋಲಾರದಿಂದ, ರಾಜು ಚಿಕ್ಕ ಅಂಕನಹಳ್ಳಿ, ಹೊನ್ನೂರ್ ಅಲಿ ಹನುಮಂತಾಪುರದಿಂದ, ಚಂದು ಲಾಲ್, ಹಾಗೆ 917 ನೀವು ಹೆಸರನ್ನು ಹಾಕಲಿಲ್ಲ, ಹೀಗೆ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಗೀತೆಗಳು ಚೆನ್ನಾಗಿತ್ತು, ಕೇಳ್ತಾ ಇದ್ದೀವಿ, ನಿಮ್ಮ ಜೊತೆ ಇದ್ದೀವಿ ಅಂತ ಕೇಳ್ತಾ ಇರಿ. ನೀವು ನಮ್ಮ ಜೊತೆ, ನಾವು ನಿಮ್ಮ ಜೊತೆ ಇದ್ರೆ ತಾನೇ ಅದು ಚಂದ. ಕಾರ್ಯಕ್ರಮ ವಾಹಿನಿಯ ಅಂದ. ಈಗ ಸೇಫ್ ಡ್ರೈವ್, ಗಾನ ಭಜನ. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ ವಿಷಯ ಏನು? ಈ ಗೀತೆಯ ನಂತರ

ತುಂಟೋಟ ಚಿತ್ರಕ್ಕೆಂದು ವಿಜಯಶ್ರೀ ಮತ್ತು ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ. ಇವರೊಂದಿಗೆ ಹಾಡಿದವರು ಹೇಮಂತ್ ಹಾಗೂ ಗುರುಕಿರಣ್. ಬರೆದು ಸಂಗೀತ ನೀಡಿದವರು ಗುರುಕಿರಣ್. ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆ. ಸಮಯ ಆಗಿದೆ 10 ಗಂಟೆ. ಸರಿ, ಸಮೀಕ್ಷೆಯ ವಿಷಯ ಏನು? ಸಮೀಕ್ಷೆಯ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು, ಸಿನಿಮಾ ಮೇಕಿಂಗ್ ಬಗ್ಗೆ. ಈಗ ನಾವು ಹೇಳ್ತೀವಿ ಇತ್ತೀಚೆಗೆ ಪ್ಯಾನ್ ಇಂಡಿಯಾ, ಅಷ್ಟೇ ಅಲ್ಲದೆ ಗ್ಲೋಬಲ್ ಅಂದರೆ ವಿಶ್ವದ ಮಾರುಕಟ್ಟೆ ಅಂತ ಮಾತಾಡ್ತೀವಿ. ಪ್ಯಾನ್ ಇಂಡಿಯಾ ಅಂದರೆ ಭಾರತದಾದ್ಯಂತ ಎಲ್ಲ ಭಾಷೆಗಳಲ್ಲೂ ನಾವು ಚಿತ್ರವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದು ಒಂದು. ಅದೇ ರೀತಿ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ನಾವು ನಮ್ಮ ಕನ್ನಡ ಚಿತ್ರಗಳನ್ನು ಬಿಡುಗಡೆ ಮಾಡ್ತೀವಿ. ಗ್ಲೋಬಲ್ ಚಿತ್ರಗಳು ವಿಶ್ವದ ಮಾರುಕಟ್ಟೆಯಲ್ಲಿ ನಮ್ಮ ಚಿತ್ರಗಳು ಸದ್ದು ಮಾಡ್ತಾ ಇವೆ ಅನ್ನುವಂಥದ್ದು. ಈ ಬಗ್ಗೆ ಜೋರು ಜೋರು ಚರ್ಚೆಗಳನ್ನು ನಾವು ಕೇಳ್ತಾ ಇದ್ದೀವಿ. ವಿಜುವಲ್ ವೈಭವ, ಚಂದದ ಗ್ರಾಫಿಕ್ಸ್, ದೊಡ್ಡ ಮಟ್ಟದ ಸಾಹಸ ದೃಶ್ಯಗಳು, ಅದ್ಧೂರಿ ಚಿತ್ರಗಳು, ದೊಡ್ಡ ಬಜೆಟ್ ಆಕ್ಷನ್ ಥ್ರಿಲ್ಲರ್ಗಳು, ಇದು ಒಂದು ಕಡೆ. ಹಾಗೆ ಯಾಕೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಬೇಕು, ಯಾಕೆ ಇಷ್ಟೆಲ್ಲ ರಿಸ್ಕ್ ತಗೊಳ್ಬೇಕು, ಇದು ಬೇಕಾ ಅನ್ನುವಂತಹ ಮಾತುಗಳು. ಸರಳ ವಿಚಾರಗಳ ನೆಲಮೂಲ ಸಂಸ್ಕೃತಿಯ ನಮ್ಮ ಮಣ್ಣಿನ ಕಥೆಗಳನ್ನು ನಾವು ಹೆಚ್ಚು ಹೆಚ್ಚು ಹೇಳಬೇಕಲ್ವಾ, ನಮ್ಮ ಕಥೆಗಳನ್ನು ನಾವು ಎಲ್ಲ ಕಡೆ ತಗೊಂಡು ಹೋಗಬೇಕಲ್ವಾ ಅನ್ನುವಂಥದ್ದು ಇನ್ನೊಂದು ವಾದ. ಈಗ ನಿಮಗೆ ಗೊತ್ತಾಗಿದೆ ಇವತ್ತಿನ ವಿಚಾರ ಏನು. ಇವತ್ತು ನಮ್ಮ ಸಮೀಕ್ಷೆ ಎತ್ತ ಸಾಗಿದೆ ಅಂತ ನೀವು ಹೇಳಿ ನಮ್ಮ ಶ್ರೋತೃಗಳು. ವಿಜುವಲ್ ವೈಭವ, ಚಂದದ ಗ್ರಾಫಿಕ್ಸ್, ಅದ್ಭುತ ಸಾಹಸ ದೃಶ್ಯಗಳ, ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಕೋಟಿ ಕೋಟಿ ಬಜೆಟ್ಗಳ ಚಿತ್ರಗಳು ಕನ್ನಡದ ಹೆಸರನ್ನು ವಿಶ್ವವ್ಯಾಪಿ ತೆಗೆದುಕೊಂಡು ಹೋಗುವಂಥದ್ದು ಇದು ಬೇಕಾ ಅಥವಾ ಸರಳ ವಿಚಾರಗಳ ನಮ್ಮ ನೆಲಮೂಲ ಸಂಸ್ಕೃತಿಯ ನಮ್ಮ ಮಣ್ಣಿನ ಕಥೆಗಳನ್ನು ಹೇಳುವಂತಹ ಚಿತ್ರಗಳನ್ನು ನೀವು ಬಯಸ್ತೀರೋ, ಯಾವುದು ನಿಮ್ಮ ಇಷ್ಟ? ಹಾಲಿವುಡ್ ರೇಂಜ್ನ ಚಿತ್ರಗಳು ಅಥವಾ ಇಲ್ಲಿ ತಯಾರಾಗುವಂತಹ ಇಲ್ಲಿನ ಕಥೆಗಳನ್ನು ಹೇಳುವಂತಹ ಚಿತ್ರಗಳು, ಅಥವಾ ಇನ್ನೂ ಒಂದು ಮಾತಿದೆ, ಇಲ್ಲಿನ ಕಥೆಗಳನ್ನು ದೃಶ್ಯ ವೈಭವದಲ್ಲಿ ಜೋರಾಗಿ ಕಟ್ಟಿಕೊಡೋದು ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ನಿಮ್ಮ ಅನಿಸಿಕೆ ಏನು? ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದು. 9483091929 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನೀವು ಸಂದೇಶಗಳನ್ನು ಕಳಿಸಬಹುದು. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ.

0: ನೀವಾಗ
1: ಏನಿವಾಗ ಚಿತ್ರ ಹಾಗೆ ತೆಗೆದ್ರೇನು ಹೇಗೆ ತೆಗೆದ್ರೇನು, ಕೋಟಿ ಕೋಟಿ ಬಜೆಟ್ನಲ್ಲಿ ಚಿತ್ರವನ್ನು ತೆಗೆದು ನಾವು ಎಷ್ಟು ಶಕ್ತಿವಂತರು, ನಮ್ಮ ಸಿನಿಮಾ ಕೌಶಲ್ಯ ಎಷ್ಟು ಅಭಿವೃದ್ಧಿಯಾಗಿದೆ, ನಾವು ಯಾವ ಯಾವ ತಂತ್ರಜ್ಞಾನಗಳನ್ನು ಬಳಸಬಹುದು, ನಮಗೂ ಅದ್ದೂರಿ ಚಿತ್ರಗಳನ್ನು ತೆಗೆಯೋದಕ್ಕೆ ಬರುತ್ತೆ, ನಮ್ಮ ಕೌಶಲ್ಯವನ್ನು ನೋಡಿ ಅಂತ ತೋರಿಸಿದರೆ ಏನಿವಾಗ, ಅಥವಾ ನಮ್ಮ ನೆಲಮೂಲ ಚಿತ್ರಗಳನ್ನು ತೆಗೆದು ನೋಡಿ ನಮ್ಮ ಕಥೆಗಳು ಹೀಗಿವೆ, ನಮ್ಮ ನೆಲದ ಕಥೆಗಳು ಹೀಗಿವೆ ಅಂತ ತೋರಿಸಿದರೆ ಏನಿವಾಗ. ಯಾವುದು ನಿಮಗೆ ಪ್ರೀತಿ? ಇದು ನಮ್ಮ ಇವತ್ತಿನ ವಿಭಾಗ ಸಮೀಕ್ಷೆಯ ವಿಚಾರ. ನೀವು ಸಂದೇಶಗಳನ್ನು ಕಳಿಸಿ. ಕೆಲವರು ಹೇಳ್ತೀರಿ ನಮ್ಮ ಹೆಸರು ಹೇಳಲಿಲ್ಲ ಅಂತ. ರಾಣಿ ಚನ್ನಮ್ಮನಗರದಿಂದ ಚಿಕ್ಕೋಡಿಯ ನಮ್ಮ ಕೆಂಪಣ್ಣ ಅವರು ಹೇಳ್ತಾರೆ, ನಮ್ಮ ಹೆಸರನ್ನು ಆರಂಭದಲ್ಲಿ ನೀವು ಹೆಸರಿನ ಪಟ್ಟಿ ಓದುವಾಗ ಹೇಳಲಿಲ್ಲ ಅಂತ. ಸಾಮಾನ್ಯವಾಗಿ ಎಲ್ಲ ಹೆಸರುಗಳನ್ನು ಹಾಗೆ ಓದ್ತಾ ಹೋಗ್ತೇವೆ. ಸಮಯ ತುಂಬ ಆದಾಗ ಎರಡೂವರೆ ನಿಮಿಷಕ್ಕಿಂತ ಹೆಚ್ಚು ಹೆಸರುಗಳನ್ನೇ ಓದಿದರೆ ಕೇಳುಗರಿಗೆ ಬೇಸರ ಆಗಬಹುದು ಅಂತ ಯಾವುದೋ ಒಂದು ಘಟ್ಟದಲ್ಲಿ ಹೆಸರು ಓದೋದನ್ನು ನಿಲ್ಲಿಸಿ ನಾವು ಮುಂದಿನ ಗೀತೆಯ ಪ್ರಸಾರಕ್ಕೆ, ಮುಂದಿನ ವಿಚಾರಕ್ಕೆ ಸಾಗ್ತಾ ಇರ್ತೀವಿ. ನಿಮ್ಮ ಹೆಸರು ನಾವು ಖಂಡಿತ ಗಮನಿಸಿರ್ತೀವಿ, ನಿಮ್ಮ ಮಾತು ನಮಗೆ ತಲುಪಿರುತ್ತೆ, ಆದರೆ ಅಕಸ್ಮಾತ್ ಓದದೇ ಇರಬಹುದು. ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಿಮ್ಮ ಪ್ರೀತಿಯ ಹಾಡುಗಳನ್ನು ಪ್ರಸಾರ ಮಾಡ್ತೇವೆ, ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಸಾಕ್ತೇವೆ. ನೀವು ಕೂಡ ಚರ್ಚೆಯಲ್ಲಿ ಪಾಲ್ಗೊಳ್ಳಿ. ನೋಡೋಣ ಸುಮಾರು 7:50ಕ್ಕೆ ಯಾರೆಲ್ಲ ಏನು ಹೇಳಿದ್ರು, ಯಾರಿಗೆ ವಿಜುವಲ್ ವೈಭವ ಬೇಕು, ಯಾರಿಗೆ ಸರಳವಾದ ಚಿತ್ರಗಳು ಬೇಕು, ಯಾರಿಗೆ ನಮ್ಮ ಚಿತ್ರಗಳು ಹಾಲಿವುಡ್ ರೇಂಜ್ನಲ್ಲಿ ಇದ್ದು ತುಂಬ ಸದ್ದು ಮಾಡಬೇಕು, ಯಾರಿಗೆ ನಮ್ಮ ಚಿತ್ರಗಳು ಸದ್ದು ಮಾಡದಿದ್ದರೂ ನಮ್ಮನ್ನು ತಣಿಸಿದರೆ ಸಾಕು ಅಂತ ಅನ್ನುವವರು, ನಿಮ್ಮ ಇಚ್ಛೆ ಏನು, ನಮ್ಮ ಚಿತ್ರಗಳು ಹೇಗೆ ಸದ್ದು ಮಾಡ್ತಾ ಇವೆ ಅಂತ ನಾವು ಮಾತಾಡ್ತಾ ಇದ್ದೀವಿ. ವಿಭಾಗ ಸಮೀಕ್ಷೆ, ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ, ಬಿ ಕೆ ಸುಮತಿ. ಏನಿವಾಗ ಗೀತೆ ಕೇಳಿದ್ರಲ್ಲ, ಉದಿತ್ ನಾರಾಯಣ್ ಹಾಗೂ ನಾಗಚಂದ್ರಿಕಾ ಅವರ ಧ್ವನಿಗಳಲ್ಲಿ ಕವಿರಾಜ್ ಅವರು ಬರೆದ ಗೀತೆ ಚಪ್ಪಾಳೆ ಚಿತ್ರದಿಂದ ಆರಿಸಿದ್ದು, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನವಿತ್ತು. ಈಗ ನೀವು ಕೇಳುತ್ತಿರುವ ಗೀತೆ ನಿಜ ಚಿತ್ರದ್ದು. ಎಲ್ಲಿನ್ ಶಾಸ್ತ್ರಿ ಮತ್ತು ನಂದಿತಾ ಅವರು ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಗೀತೆ, ಸಂಗೀತ ರಾಜ್.

ವೈಟುಕೆಯಿಂದ ಜೆನ್ಝಿವರೆಗೂ, ಮೈಸಂದ್ರದಿಂದ ಮ್ಯೂನಿಕ್ ವರೆಗೂ ನಾವು ಹೋಗಬೇಕು, ಸಾಗಬೇಕು. ನಮ್ಮ ಕನ್ನಡ ಚಿತ್ರಗಳು ಎಲ್ಲೆಡೆ ಸದ್ದು ಮಾಡ್ತಾ ಇರೋದು ತುಂಬ ತುಂಬ ತುಂಬ ಸಂತೋಷದ ಸಂಗತಿ. ನಮ್ಮ ಇಡೀ ಭಾರತದಿಂದ ರೆಪ್ರೆಸೆಂಟೇಟಿವ್ ಆಗಿ ಕನ್ನಡದ ಚಿತ್ರಗಳು ವಿಶ್ವದಾದ್ಯಂತ ಹೋಗ್ತಾ ಇರೋದು ನಮಗೆ ಖುಷಿಯ ಸಂಗತಿ. ಅಂತಾರೆ ಇವತ್ತಿನ ಯೂತ್, ಇವತ್ತಿನ ದಿನ ತಂತ್ರಜ್ಞಾನ ತುಂಬ ಅಭಿವೃದ್ಧಿಯಾಗಿದೆ. ಅದನ್ನು ಬಳಸಿಕೊಂಡು ವೈಭವದ ಹಾಲಿವುಡ್ ಮಾದರಿಯ ರೋಚಕ ಕಥೆಗಳನ್ನು ಜಗತ್ತಿಗೆ ಹೇಳ್ತಾ ನಾವು ಹೀಗೆ ಮಾಡಬಲ್ಲೆವು ಅಂತ ತೋರಿಸಬೇಕು ಅನ್ನೋಣವೆ. ಅಥವಾ ನಮ್ಮ ತಾಂತ್ರಿಕ ಜ್ಞಾನವನ್ನು, ಶಕ್ತಿಯನ್ನು ಜಗತ್ತಿಗೆ ಹೇಳಿದ ಹಾಗೆ ಆಗತ್ತೆ ಈ ರೀತಿಯ ಚಿತ್ರಗಳನ್ನು ಮಾಡಿದಾಗ ಅಂತ ಅನ್ನೋಣವೆ. ಅಥವಾ ನಮಗೆ ಕನೆಕ್ಟ್ ಆಗುವಂತಹ ನಮ್ಮದೇ ಚಿತ್ರಗಳು, ನೆಲಮೂಲದ ಚಿತ್ರಗಳನ್ನು ಮಾಡಬೇಕು ಅನ್ನೋಣವೆ. ಎಷ್ಟು ಕಾಲ, ಶತಶತಮಾನಗಳಿಂದ ಅದೇ ಕಥೆಗಳನ್ನು ಹೇಳ್ತಾ ಇದ್ದೀವಿ, ಸ್ವಲ್ಪ ಡಿಫ್ರೆಂಟ್ ಆಗಿರೋಣ ಅನ್ನೋಣವೆ. ಹೇಗಿರಬೇಕು ನಮ್ಮ ಚಿಂತನೆ, ನಿಮಗೆ ಯಾವುದು ಇಷ್ಟ, ಅದೇ ಇವತ್ತಿನ ನಮ್ಮ ಸಮೀಕ್ಷೆ. ಸರಳವಾದ ಚಿತ್ರಗಳು, ನಮ್ಮ ನೆಲಮೂಲದ ಚಿತ್ರಗಳು, ನಮಗೆ ಕನೆಕ್ಟ್ ಆಗುವ ಚಿತ್ರಗಳು ನಮಗೆ ಬೇಕೋ, ಅಥವಾ ಅದ್ದೂರಿಯ ಇವತ್ತಿನ ದಿನಮಾನಕ್ಕೆ ಹೊಂದುವ ತಂತ್ರಜ್ಞಾನವನ್ನು ಹೇಳುವ ವಿಜುವಲ್ ವೈಭವದ ಕೋಟಿ ಕೋಟಿ ಬಜೆಟ್ನ ದೊಡ್ಡ ದೊಡ್ಡ ಚಿತ್ರಗಳು, ಗ್ಲೋಬಲ್ ಚಿತ್ರಗಳು ನಮಗೆ ಅಗತ್ಯವೋ, ಯಾವುದು ಬೇಕು ಅನ್ನೋಂಥ ವಿಚಾರವನ್ನು ನಾವು ಹಾಗೆಯೇ ಚರ್ಚೆ ಮಾಡ್ತಾ ಇದ್ದೇವೆ. ಇದು ಇದೆ ಅಥವಾ ಇಲ್ಲ, ಇದು ಹೀಗೆ ಅಂತ ನಾವೇನು ಗೆರೆ ಹಾಕ್ತಾ ಸಂದೇಶಗಳನ್ನು ಕಳಿಸಬೇಕಿಲ್ಲ. ನಿಮ್ಮ ಅನಿಸಿಕೆಗಳನ್ನು ಹೇಳಿ ಆಮೇಲೆ ನೋಡೋಣ. ಸುಮಾರು 7:50 ಯಾರು ಏನು ಹೇಳಿದರು, ಯಾರು ಯಾವುದನ್ನು ಇಷ್ಟಪಟ್ಟರು, ಸಂಖ್ಯೆಗಳು ಎಷ್ಟು, ಇದು ಎಷ್ಟು ಅದು ಎಷ್ಟು ಅಂತ ನೋಡೋಣ. ಕೇಳ್ತಾ ಇರಿ, ಕಾಯ್ತಾ ಇರಿ. ಇದು ವಿವಿಧ ಭಾರತಿ ಗಾನಭಜನ ವೈಭಾಕ ಸಮೀಕ್ಷೆ. Y2K ಚಿತ್ರದ ಗೀತೆ ಕೇಳಿದಿರಿ, ಶಂಕರ್ ಮಹದೇವನ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಸಾಧು ಕೋಕಿಲಾ.

ಈ ಗೀತೆ ಡಾಕ್ಟರ್ ಮದನ ಚಿತ್ರದ್ದು. ಹಾಡಿದ್ದಾರೆ ಶರಣ್ಯ ಮತ್ತು ಸಂಗಡಿಗರು. ಬರೆದವರು ನಾಗೇಶ್, ಸಂಗೀತ ರಾಜ್ ಭಾಸ್ಕರ್.

0: ಸೇಫ್ ಡ್ರೈವ್ ಗಣ ಭಜನ ಮುಂದುವರಿಯುತ್ತೆ. ಕೇಳ್ತಾ ಇರಿ ಈಗ ಸದ್ಯಕ್ಕೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೈತನ್ ಸಿವಿ. ಮುಖ್ಯಾಂಶಗಳು. ಗದಗ ಜಿಲ್ಲೆಯ ಹಲವೆಡೆ ಮುಖ್ಯಮಂತ್ರಿ ಬರ ಪರಿಶೀಲನೆ. ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವಂತೆ ಸಲಹೆ. ತಂಬಾಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಜೊತೆ ಚರ್ಚೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಮಂಗಳೂರಿನ ಸಂಪುಟ ಸಭೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಯುಟಿ ಖಾದರ್. ಬಿಜೆಪಿ ಪಾದಯಾತ್ರೆ, 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೆಪಿಸಿ ಹಗರಣ, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ನಿವಾಸದ ಮೇಲೆ ಸಿಐಡಿ ದಾಳಿ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಂದಾಂಪುರ ಗ್ರಾಮದಲ್ಲಿ ರೈತರ ಜಮೀನಿಗೆ ತೆರಳಿ ಬರ ಪರಿಶೀಲನೆ ನಡೆಸಿದರು. ಸೂರ್ಯಕಾಂತಿ, ಜೋಳ, ಹತ್ತಿ, ಕಡಲೆಕಾಳು ಬೆಳೆ ವೀಕ್ಷಿಸಿದರು. ಈ ಬಾರಿ ಬರ ಪರಿಸ್ಥಿತಿಯಿಂದ ಬೆಳೆಗಳು ಹಾನಿಗೆ ಒಳಗಾಗಿದ್ದು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಅಪಾರ ನಷ್ಟ ಸಂಭವಿಸಿದೆ. ಹೀಗಾಗಿ ಬಾಕಿ ಇರುವ ಜಿಲ್ಲೆಯ 6 ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡುವಂತೆ ರೈತರು ಮನವಿ ಮಾಡಿದರು. ರೈತರ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಬರ ಪರಿಸ್ಥಿತಿ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಪಿಬಿಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ಹೆಚ್ಚು ಕೆಲಸ ಸಿಗುವಂತೆ ಮಾಡಿ ಎಂದು ಕೂಲಿ ಕಾರ್ಮಿಕರು ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು. ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿಯ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯೇ ನೀಡುವಂತೆ ಕಿವಿಮಾತು ಹೇಳಿದರು. ಬಳಿಕ ಮುಖ್ಯಮಂತ್ರಿ ಗದಗ ಜಿಲ್ಲೆಯ ಹಿರಿಯ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನೆ ಕುರಿತಂತೆ ಸಭೆ ನಡೆಸಿದರು. ಸಭೆಯಲ್ಲಿ ಇದೇ 5ರಂದು ಪ್ರಜಾಸೇವಾ ಇಲಾಖೆ ಆರಂಭ ಮಾಡಲಾಗುತ್ತಿದೆ, ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಬೇಕು ಎಂದು ಸೂಚನೆ ನೀಡಿದರು. ಪಂಚಾಯಿತಿ ಮಟ್ಟದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಬೇಕು ಎಂದು ನಿರ್ದೇಶನ ನೀಡಿದರು. ರಾಜ್ಯದಲ್ಲಿ ಬರ ಘೋಷಣೆ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು, ಅಲ್ಲಿಯವರೆಗೆ ರೈತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 101 ತಾಲೂಕುಗಳನ್ನು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಿರುವುದಕ್ಕೆ ರೈತರು ಶಾಸಕರಲ್ಲಿ ಅಸಮಾಧಾನ ಇರುವುದು ನಿಜ, ಆದರೆ ನಿಯಮ ಮೀರಿ ಬರ ಘೋಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ಯಾವುದಾದರೂ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲಿಸಿ ತಪ್ಪು ವರದಿ ನೀಡಿದ್ದೀರಿ ಎಂದರೆ ಅದಕ್ಕೆ ಯಾರು ಜವಾಬ್ದಾರಿ ಎಂದು ಪ್ರಶ್ನಿಸಿದ್ದಾರೆ.
2: ರೌಟಿಂಗ್ ಆಗ್ತದೆ, ಅದು ಯಾವಾಗ ನೀರು ಎಷ್ಟು ಏನು ಬೆಳೆ ಏನು ಅಂತ ಹೇಳಿ ಕಂಪ್ಲೀಟ್ ಹೋಗ್ಲಿ ಬರೋದೆಲ್ಲ ಚರ್ಚೆ ಆಗ್ಬೇಕು. ಅದಾದ್ಮೇಲೆ ಒಂದು ಪ್ರೊಸೀಜರ್ ಬರ್ತದೆ. ನಾನು ನಿನ್ನೆ ಹೋಮ್ ಮಿನಿಸ್ಟರ್ ನಾನು ಇದ್ದು 2 ಗಂಟೆಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. 15 ದಿನಕ್ಕೆ ಒಂದ್ಸತಿ ಒಂದು ರಿಪೋರ್ಟ್ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೂಡ ವರದಿಯನ್ನು ಕೊಡಬೇಕಾಗಿದೆ, ಅವರು ಕೂಡ ಮೀಟ್ ಮಾಡಬೇಕಾಗಿದೆ, ಅವರು ಕೂಡ ಪರಿಹಾರ ಕೊಡಬೇಕಾಗಿದೆ. ರಿಪೋರ್ಟ್ ಬಂದ ಮೇಲೆ, ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಂದು ಯಾವ್ದಾರ ಒಂದು ತಾಲೂಕು ಹೋಗ್ಬಿಟ್ಟು ಇಲ್ಲಿ ಬರ ಇಲ್ಲ, ನೀವು ವರದಿ ತಪ್ಪು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಯಾರದಕ್ಕೆ ಜವಾಬ್ದಾರಿ? ಅದಕ್ಕೊಂದು ಪ್ರೊಸೀಜರ್ ಇದೆ, ಪ್ಯಾರಾಮೀಟರ್ ಇದೆ, ಆ ಪ್ಯಾರಾಮೀಟರ್ ನಾವು ಖಂಡಿತ ಮಾಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ.
1: ರಾಜ್ಯದ ಕಾನೂನಿನ ಅಡಿಯಲ್ಲಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿದರೆ ಪರಿಹಾರ ಸಿಗುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ನೊಂದು ವಾರದ ಬಳಿಕ ಮತ್ತೆ ಪರಿಶೀಲನೆ ನಡೆಸಿ ಹಲವು ತಾಲೂಕುಗಳನ್ನು ಸೇರ್ಪಡೆಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಎಲ್ನಿನೋದಿಂದಾಗಿ ರಾಜ್ಯದಲ್ಲಿ 123 ವರ್ಷಗಳ ಬಳಿಕ ಈ ಪರಿಸ್ಥಿತಿ ಬಂದಿದ್ದು ರೈತರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಹುಣಸೂರು ತಾಲೂಕಿನಲ್ಲಿ 16,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಉಂಟಾಗಿದೆ. ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ವಾಣಿಜ್ಯ ಬೆಳೆಗಳಿಗೆ ಪರಿಹಾರವಿಲ್ಲ ಎಂದು ಹೇಳಿದ್ದಾರೆ. ಆದರೂ ರೈತರಿಗೆ ಪರಿಹಾರ ಕೂಡಿಸಲು ಮುಖ್ಯಮಂತ್ರಿ ಜೊತೆ ಚರ್ಚೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ.

0: ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಗ್ರ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟನಲ್ಲಿ ಈ ಸಂಪುಟ ಸಭೆಯು ಅತ್ಯಂತ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಎಂದು ಹೇಳಿದ್ದಾರೆ. ಅಧಿವೇಶನವನ್ನು ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ಪ್ರತಿಭಟನೆಯ ವೇದಿಕೆಯನ್ನಾಗಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಕ್ಷಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇಶದ ಜನಸಂಖ್ಯಾ ಶೇಕಡಾ 40% ಮಂದಿ ನಗರ ಪ್ರದೇಶಗಳಲ್ಲಿ ವಾಸವಾಗಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಶೇಕಡಾ 30% ಅನುದಾನ ದೊರೆಯುತ್ತಿದೆ. ಉಳಿದ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅಧಿಕಾರಿಗಳು ಹೆಚ್ಚು ಒತ್ತು ನೀಡಬೇಕು ಎಂದು ಪೌರಾಡಳಿತ ಸಚಿವ ಎಚ್.ಸಿ. ಬಾಲಕೃಷ್ಣ ನಿರ್ದೇಶನ ನೀಡಿದ್ದಾರೆ. ಮೈಸೂರಿನಲ್ಲಿಂದು ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಾಣಿಜ್ಯ ಮಳಿಗೆಗಳ ಬಾಡಿಗೆ ವಸೂಲಿಯಾಗದಿದ್ದರೆ ಅಂತಹ ಅಧಿಕಾರಿಗಳ ವಿರುದ್ದ ಕ್ರಮ ವಹಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಬಕಾರಿ ಸಚಿವ ಶಿವಲಿಂಗೇಗೌಡ ಮಾತನಾಡಿ, ಹಾಸನ ಜಿಲ್ಲೆಯ ಬಹಳಷ್ಟು ಪಟ್ಟಣ ಪಂಚಾಯಿತಿಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ ಎಂದು ಪೌರಾಡಳಿತ ಸಚಿವರ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಎಚ್.ಸಿ. ಬಾಲಕೃಷ್ಣ, ಹೆಚ್ಚಿನ ಅನುದಾನ ಕ್ರೋಢೀಕರಣವಾಗಿರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ಪಾದಯಾತ್ರೆಯು 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ರಾಯಚೂರಿನ ಲಿಂಗಸುಗೂರಿನಲ್ಲಿ ಸರ್ಕಾರದ ವಿರುದ್ದ 10 ದಿನಗಳ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತ ವಿರೋಧಿ, ಜನವಿರೋಧಿ ಮತ್ತು ಮಹಿಳಾ ವಿರೋಧಿ ಸರ್ಕಾರವನ್ನು ಕಿತ್ತೊಗೆಯುವವರೆಗೆ ಪಕ್ಷದ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಈ ಹೋರಾಟ ರಾಜ್ಯ ಸರ್ಕಾರ ವಿರುದ್ಧದ ರಣಕಹಳೆ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಿ ವೈ ವಿಜಯೇಂದ್ರ ಮಾತನಾಡಿ, ಈ ಪಾದಯಾತ್ರೆ ರಾಜ್ಯದ ಮುಂದಿನ ರಾಜಕೀಯ ದಿಕ್ಕನ್ನು ಬದಲಾಯಿಸಲಿದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಬುಡಸಮೇತ ಕಿತ್ತುಹಾಕಲು ಬಿಜೆಪಿ ಸಂಕಲ್ಪ ಮಾಡಿದೆ ಎಂದು ಹೇಳಿದ್ದಾರೆ. ನಾಡಿನ ರೈತರ ಸಂಕಷ್ಟ ಆಲಿಸಲು ಸಾಧ್ಯವಿಲ್ಲದ ನಿರ್ದಯಿ ಸರ್ಕಾರವಿದು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಬಂಧಿತ ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದ ಮೇಲೆ ಇಂದು ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತನಿಖೆಯ ಭಾಗವಾಗಿ ದೂರವಾಣಿ ಕರೆಯ ವಿವರ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ತನಿಖೆಯ ವೇಳೆ ಸುಮಾರು 20 ಅಧಿಕಾರಿಗಳು ಸಾಕ್ಷ್ಯ ನೀಡಲು ಸಿದ್ದವಿದ್ದು ಹಗರಣದಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಐಎಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆಯ್ಕೆಯಾದ 29 ಅಭ್ಯರ್ಥಿಗಳು ಹಣ ಪಾವತಿಸಿದ್ದಾರೆ ಎಂದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು 5ನೇ ಆರೋಪಿಯಾಗಿ, ಬಸವರಾಜ್ ಕನ್ನಾಳೆಯನ್ನು 6ನೇ ಆರೋಪಿಯಾಗಿ ಹೆಸರಿಸಲಾಗಿದೆ. ಕೆಪಿಸಿ ಹಗರಣದಲ್ಲಿ ಇನ್ನೋರ್ವ ಸಚಿವರು ರಾಜೀನಾಮೆ ನೀಡಲಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ಭಾಗಿಯಾಗಿದ್ದು ಹಲವು ದಾಖಲೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಆರ್ ಅಶೋಕ ಅವರ ಹೇಳಿಕೆಗಳನ್ನು ತಳ್ಳಿಹಾಕಿದ್ದಾರೆ. ಕೆಪಿಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಮಗೆ ಸಂಬಂಧಿಸಿದ ಯಾವುದೇ ಆರೋಪಗಳನ್ನು ಎದುರಿಸಲು ಸಿದ್ದ ಎಂದು ಹೇಳಿದ್ದಾರೆ. ಪ್ರಕರಣದ ಆರೋಪಿ ಬಸವರಾಜ ಕನ್ನಾಳೆ ಮತ್ತು ಬಿಜೆಪಿ ನಾಯಕರ ನಡುವಿನ ಸಂಬಂಧದ ಬಗ್ಗೆ ಅವರು ಪ್ರಶ್ನಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ಚಂದ್ರಶೇಖರನ್ ಕುಟುಂಬಕ್ಕೆ ನೀಡಬೇಕಾದ ಸೌಲಭ್ಯಗಳ ಕುರಿತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸ್ಪಷ್ಟನೆ ನೀಡಿದೆ. ಬಾಕಿ ಇರುವ ಪಿಎಫ್ ಮೊತ್ತ 3,05,000 ರೂಪಾಯಿ ಹೊರತುಪಡಿಸಿ ಉಳಿದ ಎಲ್ಲಾ ಸೌಲಭ್ಯಗಳನ್ನು ಈಗಾಗಲೇ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಬಾಕಿ ಇರುವ ಪಿಎಫ್ ಮೊತ್ತವನ್ನು ಶೀಘ್ರದಲ್ಲೇ ಪಾವತಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದೆ. ಜಿಬಿಎ ವ್ಯಾಪ್ತಿಯ ಎಲ್ಲ 5 ನಗರ ಪಾಲಿಕೆಗಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಸಮರ್ಪಕವಾಗಿರಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಾಕಿ ಇರುವ 59.26 ಕಿಲೋಮೀಟರ್ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿಕಸಿತ ಭಾರತ ಜೀರಾಮ್ಜಿ ಮಹತ್ವಾಕಾಂಕ್ಷಿ ಅಭಿಯಾನದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡು ಯೋಜನೆಯ ಪ್ರಯೋಜನ ಪಡೆಯಬೇಕೆಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡಾಪುರ, ಕೆಆರ್ಪೇಟೆ ಮತ್ತು ನಾಗಮಂಗಲ ತಾಲೂಕುಗಳಲ್ಲಿ 790 ಜನ ವಸತಿಗಳಿಗೆ ಪೂರೈಸುವ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿಗಳನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ

ಅಧಿಕಾರಿಗಳು ಮತ್ತು ಗುತ್ತಿಗೆ ಸಂಸ್ಥೆಗೆ ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ರಾಜ್ಯ ಹೆದ್ದಾರಿ 6 ಕಾರವಾರ ದೇವಳಮಕ್ಕಿ ಕೆರವಾಡಿ ಬೋಳ್ವೆ ಇರಪಾಗೆ ಮಲ್ಲಾಪುರ ರಸ್ತೆಯಲ್ಲಿ 30 ಟನ್ಗಿಂತ ಹೆಚ್ಚಿನ ಭಾರವುಳ್ಳ ಸರಕು ಮತ್ತು ಬೃಹತ್ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಇ ಕೆವೈಸಿ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಎಂದು ಕೋಲಾರ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗದಗ ಜಿಲ್ಲೆಯ ಹಲವೆಡೆ ಮುಖ್ಯಮಂತ್ರಿ ಬರ ಪರಿಶೀಲನೆ, ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವಂತೆ ಸಲಹೆ. ತಂಬಾಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಜೊತೆ ಚರ್ಚೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಮಂಗಳೂರಿನ ಸಂಪುಟ ಸಭೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಯುಟಿ ಖಾದರ್. ಬಿಜೆಪಿ ಪಾದಯಾತ್ರೆ, 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೆಪಿಸಿ ಹಗರಣ, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ನಿವಾಸದ ಮೇಲೆ ಸಿಐಡಿ ದಾಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಪುಚ್ಚುಡುಗರು ಚಿತ್ರದ ಗೀತೆ ಕೇಳಿದಿರಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ರಘು ಹಾಸನ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಜೋಶುವಾ ಶ್ರೀಧರ್. ಇವತ್ತಿನ ವಿಭಾಗ ಸಮೀಕ್ಷೆ ವಿಷಯ, ತಂತ್ರಜ್ಞಾನ ತುಂಬ ಅಭಿವೃದ್ಧಿಯಾಗಿದೆ, ವೈಭವದ ರೋಚಕ ಕಥೆಗಳನ್ನು ಜಗತ್ತಿಗೆ ಹೇಳ್ತಾ ನಾವು ಹೀಗೆ ಮಾಡಬಲ್ಲೆವು ಅನ್ನುವ ದೊಡ್ಡ ದೊಡ್ಡ ಕೋಟಿ ಕೋಟಿ ಬಜೆಟ್ ಸಿನಿಮಾಗಳು, ನಮ್ಮ ಕನ್ನಡತನವನ್ನು ಸಾರುವ ಸಿನಿಮಾಗಳು ಬೇಕಾ, ಅಥವಾ ನಮಗೆ ಕನೆಕ್ಟ್ ಆಗುವಂತಹ ನಮ್ಮ ನೆಲಮೂಲದ ಸಾಂಸ್ಕೃತಿಕ ಕಥೆಗಳು, ಸರಳವಾದ ಕಥೆಗಳು, ಸರಳವಾದ ಮೇಕಿಂಗ್ ಬೇಕಾ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಸಮಯ 6:55 ಆಗಿದೆ. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, ಆಮೇಲೆ ಕಾರ್ಯಕ್ರಮ ಮುಂದುವರಿಯಲಿದೆ.
1: ಆಕಾಶವಾಣಿ ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
1: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
2: ಪಂಡಿತ್ ಬಸವರಾಜ ರಾಜಗುರು ಅಂದಾಗ ನಮಗೆ ಕಿವಿಯಲ್ಲಿ ನಾದವೇ ಕೇಳಿಸುತ್ತೆ. ಶಾಸ್ತ್ರೀಯ ಸಂಗೀತದ ವಿಭಿನ್ನ ಪ್ರಕಾರಗಳಲ್ಲಿ ಆಯಾ ಪ್ರಕಾರದ ಶುದ್ಧತೆ ಬದ್ಧತೆಗೆ ಅನುಸಾರವಾಗಿಯೇ ಹಾಡಿದವರು ಪಂಡಿತ್ ಬಸವರಾಜ ರಾಜಗುರು ಅವರು. ಖ್ಯಾಲ್, ಠುಮ್ರಿ, ಗಜಲ್, ವಚನಗಳು, ನಾಟ್ಯಗೀತೆ, ಕಿರಾನಾ ಘರಾನಾ, ಶಾಸ್ತ್ರೀಯ ಸಂಗೀತ ಎಲ್ಲವೂ. ಅವರ ತಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಲ್ಲವರಾಗಿದ್ದರು. ಬಸವರಾಜ ರಾಜಗುರು ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊದಲು ಅಭ್ಯಾಸ ಮಾಡಿದ್ರು ಅಂತ ಗೊತ್ತಾ? 1936 ಹಂಪಿಯಲ್ಲಿ ಅವರು ಗುರುಗಳ ಜೊತೆ ಹಾಡಿದ್ರು. ನಂತರ ಅವರ ಸಾಧನೆಗೆ ಮಿತಿಯೇ ಇರಲಿಲ್ಲ. ಪಂಡಿತ್ ಬಸವರಾಜ ರಾಜಗುರು ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಾಗ ಆಕಾಶವಾಣಿ ನಡೆಸಿದ ಸಂದರ್ಶನದ ಆಯ್ದ ಭಾಗ.
3: ಕಿರಾಣ ಘರಾಣದ ವೈಶಿಷ್ಟ್ಯ ಅಂದ್ರೆ ಶ್ರುತಿಬದ್ಧವಾಗಿ ಯಾವಾಗ್ಯೂ ಆಲಾಪನೆ ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಾದದ್ದು. ಸೂರಿನಲ್ಲಿ ಆಲಾಪ ಅಂತ ಒಂದು ಮುಖ್ಯ ಒಂದು ಭಾಗದಲ್ಲ, ಅದನ್ನು ಅವ್ರು ಬಹಳ ಸಾಧನ ಮಾಡಿ ಮಾಡಿ ಅದನ್ನು ಒಳ್ಳೆ ಕರಗತ ಮಾಡಿಕೊಂಡಿದ್ರು. ಅವರು ಯಾರು? ಕಿರಾಣ ಘರಾಣದವರು. ಅದರಂತೆ ಗ್ವಾಲಿಯರ್ ಘರಾಣದವರು ಚೀಜು ಅನ್ನೋದರಲ್ಲಿ ತಾಳದೊಳಗೆ ಅಸ್ತಯಂತ್ರ ಬಂದಿಶ್ ಅಂತೇನಂತಾರೆ, ಆ ಬಂದಿಶ್ ಅನ್ನೋದರಲ್ಲಿ ಗ್ವಾಲಿಯರ್ ಘರಾಣ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಅವರು ಒಂದು ಮುಂದುವರಿಸ್ಕೊಳ್ತಾ ಅದನ್ನೇ ಸಾಧನೆ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಬಂದರು. ಅದು ಒಂದು ಗ್ವಾಲಿಯರ್ ಘರಾಣ ಅಂತಾಯಿತು. ಹಿಂದಕ್ಕೆ ವಿಜಯನಗರ ಸ್ಮಾರಕೋತ್ಸವ ಅಂಥೇಳಿ ನಮ್ಮ ಕರ್ನಾಟಕದ ಮುಖ್ಯ ಮುಖ್ಯ ಎಲ್ಲ ಸಾಹಿತಿಗಳು ಮತ್ತು ಲೀಡರು ಎಲ್ಲರೂ ಕೂಡಿ ಒಂದು ವಿಜಯನಗರ ಸ್ಮಾರಕೋತ್ಸವ ಅಂತ ಮಾಡಿದರು 1936 ಅವಾಗೆ ಚಿಕ್ಕರಾಮರಾಯರು ಅಂತ ಮೈಸೂರಿನಿಂದ ದೊಡ್ಡ ವಿದ್ವಾಂಸರು ಬಂದಿದ್ದರು, ಪ್ರಸಿದ್ಧ ವಿದ್ವಾಂಸರು. ಅವರು ಕರ್ನಾಟಕ ಹಾಡೋದಕ್ಕೋಸ್ಕರ ಬಂದಿದ್ದರು, ಕರ್ನಾಟಕ ಮತ್ತು ಉತ್ತರಾದಿ ಹಾಡೋದಕ್ಕೋಸ್ಕರ ನಮ್ಮ ಗುರುಗಳು ಬಂದಿದ್ದರು, ಪಂಚಾಕ್ಷರಿ ಗವಾಯಿಗಳು. ಆ ಟೈಮ್ಗೆ ಹಂಗಾರೆ ಈ ಹುಡುಗ ಚೆನ್ನಾಗಿ ಹಾಡ್ತಾನಂತ ನಮ್ಮ ಗುರುಗಳು ಹೇಳಿದ ಕೂಡಲೇ ನಾವು ಚಿಕ್ಕರಾಮರಾಯರು ಹಂಗಾರೆ ಈ ಹುಡುಗನ ಒಂದು 1/2 ತಾಸು ಹಾಡಿಸ್ರಿ ಅಂಥೇಳಿ ಎಲ್ಲರ ಪರವಾಗಿ ಅವ್ರು ಹೇಳಿದರು. ಅವ್ರು ಹೇಳಿದ್ದನ್ನು ಎಲ್ಲರೂ ಮಾನ್ಯ ಮಾಡಿದರು. ನನಗೆ ಆವಾಗ ಹಾಡೋ ಸೌಭಾಗ್ಯ ಬಂತು. ಅವರೆದುರಿಗೆ 1.5 ತಾಸು ನಾನು ವೇದಿಕೆ ಮೇಲೆ ಕೂತ್ಕೊಂಡು 15,000-20,000 ಮಂದಿ ಎದುರಿಗೆ ಹಾಡೋದೊಂದು ನನಗೆ ಸುವರ್ಣ ಸಂಧಿ ಬಂತು. ಆ ಟೈಮ್ನಲ್ಲಿ ಅವರು ನನ್ನ ಹಾಡು ಕೇಳಿ ನನ್ನ ಬೆನ್ ಚಪ್ಪರಿಸಿ, ಈ ಹುಡುಗ ಬಹಳ ವಿದ್ವಾಂಸ ಆಗ್ತಾನೆ, ಇವನಿಗೆ ನೋಟೇಷನ್ ಮಾಡೋ ಪದ್ಧತಿ ಸ್ವರ ಹಾಕುವ ಕ್ರಮನೂ ಭಾಳ ಚೆನ್ನಾಗಿದೆ, ಬುದ್ಧಿವಾನ್ ಇದ್ದಾನೆ ಅಂಥೇಳಿ ನನಗೊಂದು ಸಣ್ಣದೊಂದು ಚಿನ್ನದ ಪದಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಅವರು. ಅದೇ ಅಲ್ಲಿಂದ ಶುರುವಾಯಿತು ನಮ್ಮದು. ನನಗೇನು ಮಂದಿಯಲ್ಲಿ ಹಾಡೋದೊಂದು ಆನಂದ, ನಾನು ಕಲಿಯನ್ನು ಮಂದಿ ಕೇಳಿಸ್ತಾನೆಲ್ಲ ದೊಡ್ಡದೊಂದು ಹೆಮ್ಮೆ. ಹೇಗೆ ಮಂದಿಗಳು ಕೂಡ್ತಾರೆ, ಹೆಂಗೆ ಜನ ಕೂಡ್ತಾರೆ, ಹಾಗೆ

0: ನನಗೊಂದು ಉಮೇದಿ ಉತ್ಸಾಹ ಬರೋದು. ಅಲ್ಲಿ ತಾಸು, ಎರಡು ತಾಸು, ಮೂರು ತಾಸುವರೆಗೆ ನಾನು ಅಗದಿ ಆಯಾಸ ಇಲ್ದಂಗೆ ಕಚೇರಿಗಳನ್ನು ಮಾಡ್ತಾ ಶುರು ಮಾಡಿದೆ. ಅಲ್ಲಿಂದ ಕಚೇರಿ ಮಾಡೋಕ್ಕೆ ಅಬ್ದುಲ್ ಕರೀಮ್ ಖಾನ್ ಸಾಬರು, ಉಸ್ತಾದ್ ಅಬ್ದುಲ್ ವಹೀದ್ ಖಾನ್ ಸಾಬರು ಅಂತಿದ್ದರು. ಆಮೇಲೆ ಅವರ ಕಕ್ಕಂದಿರ ಮಕ್ಕಳಾದ ಸುರೇಶ್ ಬಾಬು ಅಂತಿದ್ದರು ಅವ್ರದ್ದು. ಆನಂತರ ಕುಂದಗೋಳದ ನಮ್ಮ ಊರ ಹತ್ತಿರ ಇದ್ದಂಥ ರಾಂಬೋ ಕುಂದಗೋಳ್ಕರ್, ಸವಾಯಿ ಗಂಧರ್ವ ಅಂತೇನು, ಅವ್ರ ಹಾಡುಗಳನ್ನು ಬೇಕಾಷ್ಟು ಕೇಳೀನಿ ನಾನು. ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರ ಹಾಡನ್ನು ಕೇಳಿ ನನಗೆ ಬಹಳ ಪರಿಣಾಮ ಆಗಿ ನಾನು ಮನಸೋತೆ ಹಿಂದೂಸ್ತಾನಿ ಸಂಗೀತಕ್ಕೆ.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ನಾದ ಧ್ವನಿ ಪಂಡಿತ್ ಬಸವರಾಜ ರಾಜಗುರು ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಿರ್ಗಿಜ್ ಗಣರಾಜ್ಯದ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಸ್ಥೆ ಎಸ್ಸಿಒ ರಾಷ್ಟಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಸರ ಸಂಘ ಚಾಲಕರಾದಂತಹ ಡಾ ಮೋಹನ್ ಭಾಗವತ್ ಅವರು ಕೆನಡಾಗೆ ತಮ್ಮ ಮೊದಲ ಭೇಟಿಯ ಸಂದರ್ಭದಲ್ಲಿ ಗ್ರೇಟ್ ಟೊರೊಂಟೊ ಪ್ರದೇಶದಲ್ಲಿ ಬೃಹತ್ ಹಿಂದೂ ವಲಸಿಗರ ಸಭೆಯಲ್ಲಿ ಭಾಗಿಯಾಗಿದ್ದರು. ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ಉತ್ಪನ್ನಗಳು ಪರಿಹಾರ ಮತ್ತು ಉದ್ಯಮಗಳಿಗಾಗಿ ಪರಿವರ್ತಿಸುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಈ ಬಾರಿ ಎಲ್ನಿನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಆದ್ಯತೆಯ ಮೇಲೆ ಕ್ರಮ ವಹಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ರಾಜಧಾನಿ ಬೆಂಗಳೂರಿನ ಹೊರತಾಗಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆಯು ಮಂಗಳೂರಿನಲ್ಲಿ ನಡೆಯಲಿದ್ದು, ಈ ಹಿಂದೆ ನೀಡಿದ್ದಂತಹ ಮಾತಿನಂತೆ ಸಭೆ ಆಯೋಜನೆ ಮಾಡಲಾಗುತ್ತಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನ ರುದ್ರಭೂಮಿಯಲ್ಲಿ ಸಂಗ್ರಹವಾಗುವ ಹೂವು ಹಾರ ಸೇರಿದಂತೆ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಕಾಂಪೋಸ್ಟ್ ಘಟಕ ನಿರ್ಮಿಸಲು ಕ್ರಮ ಕೈಗೊಳ್ಳಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಬರ ಪೀಡಿತ ಎಂದು ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಮುಂಡೆ ಕಣ್ಣು, ರಂಡೆ ಕಣ್ಣು, ಎಲ್ಲಾರ್ ಕಣ್ಣು.

ಓಕೆ ಸರ್ ಓಕೆ ಚಿತ್ರದ ಗೀತೆ ಕೇಳಿದಿರಿ, ಮಯೂರ್ ಹಾಗೂ ನಂದಿತಾ ಶಮಿತಾ ಅವರ ಧ್ವನಿಗಳಲ್ಲಿ. ಎಸ್ ಮಂಜುನಾಥ ರಾವ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ನಾಗ್ ಮಹೇಶ್. ಸಮಯ ಆಗಿದೆ 7:13. ನಾವು ಕಗ್ಗದ ಸಿರಿ ನಮ್ಮ ಪ್ರಾಯೋಜಿತ ಕಾರ್ಯಕ್ರಮದ ನಂತರ ಅದನ್ನು ಕೇಳಬೇಕು. ಕಗ್ಗದ ಸಿರಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ವಿಭಾಗ ಗಾನಭಜನ ಸಮೀಕ್ಷೆಯ ಫಲಿತಾಂಶವನ್ನು 7:50-7:55 ಸುಮಾರಿಗೆ ನಾವು ಕೇಳೋಣ. ಇವತ್ತಿನ ನಮ್ಮ ಮಾತು ಸಿನಿಮಾ ಮೇಕಿಂಗ್ ಬಗ್ಗೆ. ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲದೆ ಈಗ ಗ್ಲೋಬಲ್ ವಿಶ್ವ ಮಾರುಕಟ್ಟೆಯಲ್ಲಿ ಎಲ್ಲೆಡೆ ಜೋರು ಜೋರು ಚರ್ಚೆ ಆಗ್ತಾ ಇದೆ ಕನ್ನಡ ಚಿತ್ರಗಳ ಬಗ್ಗೆ. ಹಾಗೆ ಸರಳ ವಿಚಾರಗಳ ನೆಲಮೂಲ ಸಂಸ್ಕೃತಿಯ ಚಿತ್ರಗಳು ನಮಗೆ ಬೇಕು, ನಮ್ಮ ಮಣ್ಣಿನ ಕಥೆಗಳು ನಮಗೆ ಬೇಕು ಅನ್ನುವ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ನೀವು ಹೇಳಿ, ನಾವು ಕನ್ನಡತನವನ್ನು ಎಲ್ಲ ಕಡೆ, ನಮಗೂ ಚಿತ್ರ ಮಾಡೋಕ್ಕೆ ಬರುತ್ತೆ ಅಂತ ವೈಭವದ ಹಾಲಿವುಡ್ ಮಾದರಿಯ ರೋಚಕ ಕಥೆಗಳನ್ನು ಜಗತ್ತಿಗೆ ಹೇಳ್ತಾ ನಾವು ಹೀಗೆ ಮಾಡಬಲ್ಲೆವು ಅಂತ ತೋರಿಸೋಣವೋ, ಅಥವಾ ನಾವು ನೆಲಮೂಲ ಹಾಗೆ ನಮ್ಮ ಸಂಸ್ಕೃತಿಯ ಚಿತ್ರಗಳನ್ನು ಸರಳವಾಗಿ ಹೇಳ್ತಾ ಸಾಗೋಣವೋ ಅನ್ನೋದು ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. 9483090109129 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಯನ್ನು ಕಳಿಸಿ. ನೋಡೋಣ ಯಾರು ಏನಂದ್ರು, ಎಷ್ಟು ಓಟು ಅದಕ್ಕೆ, ಎಷ್ಟು ಓಟು ಇದಕ್ಕೆ. ಕೇಳ್ತಾ ಇರಿ ವಿಭಾಗ ಗಾನಭಜನ ಸಮೀಕ್ಷೆ.

ಸ್ವಾತಿ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ. ಎಂ ಎಂ ಕೀರ್ವಾಣಿ ಅವರ ಸಂಗೀತ ನಿರ್ದೇಶನ, ಗೀತೆಯನ್ನು ಬರೆದವರು ಶ್ರೀರಂಗ.

0: ದೇಚು. ಓಹೋ, ಇನ್ನೂ ಬಸ್ ಬಂದಿಲ್ವಾ? ಒಳ್ಳೆ ಜಾಗದಲ್ಲಿ ನಿಂತಿದ್ಯಾ ಬಿಡು.
1: ಅಯ್ಯೋ, ಏನ್ ಮಾಡೋದಪ್ಪ, ಉಗಿಬೇಡಿ ಅಂದ್ರೆ ಬೋರ್ಡ್ ಮೇಲೆ ಉಗಿತಾರಲ್ಲ, ಬಸ್ ಸ್ಟ್ಯಾಂಡ್ ಅನ್ನ ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ.
0: ಅಲ್ಲ, ನಮ್ ಯುವಕರೇ ಹೀಗ್ ಮಾಡ್ತಾರಲ್ಲ,
1: ನಮ್ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನೋ.
0: ಕಂಡ ಕಂಡಲ್ಲಿ ಉಗುಳಬೇಡಿ,
1: ಕಸ ಹಾಕದಿರಿ.
0: ಊರಿನ ನೈರ್ಮಲ್ಯ ನಮ್ಮ ಆರೋಗ್ಯಕ್ಕಾಗಿ,
1: ನಮ್ಮ ಸುಖಮಯ ಬದುಕಿಗಾಗಿ. ಈ ವಿಶ್ವವನ್ನು ಇನ್ನೂ ಶುಚಿಯಾಗಿಡುವ ಪಣ ತೊಡೋಣ.

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುತ್ತೆ. ಇದೀಗ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಕಗ್ಗದ ಸಿರಿ.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೈಗೆ ದೊರೆತುಜ್ಜುಗವ ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ. ಏನಾನು ಮಮ್ಮಾಡು ಕೈಗೆ ದೊರೆತುಜ್ಜುಗವ ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ. ಹೀನ ಮಾವುದು ಮಿಲ್ಲ ಜಗದ ಗುಡಿಯೂಳಿಗದೆ ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ. ಹೀನ ಮಾವುದು ಮಿಲ್ಲ ಜಗದ ಗುಡಿಯೂಳಿಗದೆ ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ.

ಕೆಲಸದ ಮಹತ್ವದ ಬಗ್ಗೆ, ಕಾರ್ಯ ತೃಪ್ತಿಯ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಡಿ ವಿ ಜಿ ಅವರಿಗೆ. ನಮ್ಮನ್ನ ಈ ಜೀವನಕ್ಕೆ ಕಟ್ಟಿಹಾಕೋದೇ ಕೆಲಸ ಅಂತ ಅವರ ಅಭಿಪ್ರಾಯ. ಇದನ್ನೇ ಕಾಯಕವೇ ಕೈಲಾಸ ಅಂದ್ರು ಬಸವಣ್ಣ. ತುಕ್ಕು ಹಿಡಿದು ಹೋಗ್ಬೇಡ, ತೇದು ಹೋಗು ಅಂದ್ರು ವಿಶ್ವೇಶ್ವರಯ್ಯನವರು. ಈ ಮಾತುಗಳು ಎಷ್ಟೇ ಚರ್ವಿತ ಚರ್ವಣ ಆದರೂ ಹೊಳಪನ್ನೇನು ಕಳಕೊಳ್ಳುವಂಥವಲ್ಲವೇ ಅಲ್ಲ. ಬಳಸಿದಷ್ಟು ನಿತ್ಯ ನೂತನ ಹೊಸ ಹೊಸ ಅರ್ಥ ದರ್ಶನ. ಏನಾನು ಮಾಡು ಕೈಗೆ ದೊರೆತು ಜುಗವ, ಪಾಲಿಗೆ ಬಂದ ಕೆಲಸವನ್ನ ಪ್ರೀತಿಯಿಂದ ಮಾಡು. ಕಾರ್ಯ ಸಾಫಲ್ಯದ ಜತೆಗೆ ಆತ್ಮತೃಪ್ತಿಯೂ ಸಿದ್ಧಿಸತ್ತೆ. ಇಷ್ಟಕ್ಕೂ ಕೆಲಸದಲ್ಲಿ ಚಿಕ್ಕದು ದೊಡ್ಡದು ಅಂತೇನಾದ್ರೂ ಭೇದ ಭಾವ ಇದೆಯೇ? ಹಾಲಿಗೆ ಹೆಪ್ಪಿಕ್ಕೋದು ಸಣ್ಣ ಕೆಲಸ ಅಂತ ಬಿಟ್ಬಿಟ್ರೆ ಮಾರನೇ ದಿನಕ್ಕೆ ಮೊಸರಿಯಲ್ಲಿ. ಹಾಗೆ ನಾನು ಮಾಡಿದ್ರೆ ಇಂಜಿನಿಯರ್ ಕೆಲಸನೇ, ಇಲ್ದಿದ್ರೆ ಕೆಲಸವೇ ಮಾಡಲ್ಲ ಅಂತ ಪಿ ಯು ಸಿ ಓದ್ದೋನೊಬ್ಬ ಸುಮ್ಮನೆ ಕೂತ್ಬಿಟ್ರೆ ಅವನನ್ನಕ್ಕೆ ಕಲ್ಲು. ಹಾಗಲ್ಲ, ಪ್ರತಿಯೊಂದು ಕೆಲಸ ಪ್ರಮುಖವೇ ಅವನವನ ಪಾಲಿಗೆ. ಅದನ್ನವನು ಶ್ರದ್ಧೆಯಿಂದ ಮಾಡಿ ಮುಗಿಸ್ಲೇಬೇಕು, ಯಾಕಂದ್ರೆ ಅವನ ಜೀವನ ಅವನಿಗೆ ಕೊಟ್ಟ ಗೌರವ ಅದು. ಒಂದು ಅಣೆಕಟ್ಟು ಕಟ್ಟುವಾಗ ತೋರಿಸುವಂಥ ಶ್ರದ್ಧೆನೇ ಒಂದು ಸೂಜಿಗೆ ದಾರ ಪೋಣಿಸೋದಕ್ಕೂ ತೋರಿಸಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಿದ್ರು. ಒಂದು ನಿರ್ವಂಚನೆಯ ನಿಷ್ಕಾಮ ಕರ್ಮಯೋಗಕ್ಕೆ ಜೀವಂತ ಉದಾಹರಣೆ ನಮ್ಮ ಗಾಂಧೀಜಿ. ತಮ್ಮ ಮನೆ ಕೆಲಸ ಆಗಿರ್ಲಿ, ಸಮಯ ಬಂದ್ರೆ ಬೇರೆಯವ್ರ ಮನೆ ಬಚ್ಚಲನ್ನು ಗುಡಿಸ್ಬಿಡ್ತಿದ್ರು. ಅಲ್ಲಿ ಬಿದ್ದಿದ್ದ ಯಾರದೋ ಕೊಳೆ ಬಟ್ಟೆಗಳನ್ನ ಒಗೆದು ಶುಚಿ ಮಾಡ್ತಾ ಇದ್ರು. ಇಂಥ ಕಾರ್ಯಪ್ರೀತಿಯ ಜತೆಗೆ ಆತ್ಮವಿಶ್ವಾಸನೂ ಬೇಕೇ ಬೇಕು. ನಾನೇನು ಹುಲುಕಡ್ಡಿ ಅನ್ನುವಂಥ ಹೀನಾಯ ಖಂಡಿತ ಬೇಡ, ಯಾಕಂದ್ರೆ ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ. ಮುಂದೆ ಡಿ ವಿ ಜಿ ಹೃದಯಸ್ಪರ್ಶಿಯಾಗಿ ಹೇಳ್ತಾರೆ, ಇದು ಜಗದ ಗುಡಿಯ ಉಳಿಗ, ಇಲ್ಲಿ ಯಾವುದು ಹೀನವಲ್ಲ, ಯಾವುದು ತ್ಯಾಜ್ಯ ಅಲ್ಲ. ಹಾಗಾಗಿ ಪ್ರತಿಯೊಬ್ಬನಿಗೂ ಇಲ್ಲಿ ಅವನವನದೇ ಆದ ಜಾಗ ಇದೆ, ಕಾರ್ಯ ಕಾರಣ ಇದೆ.

ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಆ ಗುಡಿಯ ಕೆಲಸದಾಳುಗಳು. ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಆ ಗುಡಿಯ ಕೆಲಸದಾಳುಗಳು. ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಣಿಸೆಲ್ಲವದೆ ಎಂದು ಮಂಕುತಿಮ್ಮ. ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಣಿಸೆಲ್ಲವದೆ ಎಂದು ಮಂಕುತಿಮ್ಮ.

0: ಸೀಮಿತತೆಗಳನ್ನ ಸಂಕುಚಿತತೆಗಳನ್ನ ಮೀರಿ ಬೆಳೆದ ದೊಡ್ಡ ಜೀವ ಗುಂಡಪ್ಪ ಅವರು. ಅವರ ಪ್ರತಿ ಮಾತಲ್ಲೂ ಇದು ತಾತ್ವಿಕವಾಗಿ ವ್ಯಕ್ತವಾಗ್ತಾನೇ ಹೋಗುತ್ತೆ. ಎತ್ತರದೊಂದು ನೆಲೆಯಲ್ಲಿ ಸ್ವಸ್ಥವಾಗಿ ನಿಂತು ಜಗದ್ ವ್ಯಾಪಾರಗಳನ್ನ ಅವರು ಅವಲೋಕಿಸ್ತಾರೆ, ಚಿಂತನೆಗಳನ್ನ ಮಾಡ್ತಾರೆ ಮತ್ತು ತಮ್ಮ ಇಂಥ ಅನುಭವಗಳ ಬುತ್ತಿಯನ್ನ ನಮಗಾಗಿ ಕಟ್ಟಿಕೊಡ್ತಾರೆ. ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ ನೋಡಿ, ಈ ಜಗತ್ತು ಒಂದು ದೇಗುಲವಾಗಿ ಭಾಸವಾಗುತ್ತೆ ಅವರಿಗೆ. ಎಂಥ ದೈವಿಕ ಉಪಮಾನ! ದೈವ ಭಕ್ತಿಯನ್ನ ಕಾಯ ವಾಚ ಮನಸ ಮೈಗೂಡಿಸಿಕೊಂಡ ವಿಶಾಲ ಹೃದಯಗಳಿಗೆ ಮಾತ್ರ ಇಂಥ ಕಲ್ಪನೆ, ಇಂಥ ಕವಿಭಾವ ಸಾಧ್ಯ. ಪ್ರಪಂಚ ಅನ್ನೋ ಈ ದೇವ ಮಂದಿರ ದಿನ ದಿನವೂ ಕುಸಿಯುತ್ತಂತೆ, ಮತ್ತೆ ಮತ್ತೆ ಕಟ್ಟಿಸಿಕೊಳ್ಳುತ್ತಂತೆ. ಇದು ವಾಸ್ತವ ತಾನೆ. ಭೂಕಂಪ, ಬಿರುಗಾಳಿ, ಪ್ರವಾಹ ಭೂಮಂಡಲವನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತವೆ. ಮನುಷ್ಯ ತನ್ನೆಲ್ಲ ಸಾಹಸದಿಂದ ಮತ್ತೆ ಅದನ್ನೆಲ್ಲ ಸರಿಪಡಿಸ್ತಾನೆ. ಹಾಗೆ ನೋಡಿದ್ರೆ ಈ ಮನುಷ್ಯ ಜೀವ ಕೂಡ ವಿಶ್ವದ ಒಂದು ಬಿಂದು ರೂಪವೇ. ಅವನೂ ಆಗಾಗ ರೋಗಗಳಿಂದ ಕುಸಿತಾನೇ ಇರ್ತಾನೆ, ಮತ್ತೆ ಮತ್ತೆ ಚೈತನ್ಯಶಾಲಿಯಾಗಿ ಎದ್ದು ನಿಲ್ತಾನೆ. ಈ ವಿಶಾಲ ವಿಶ್ವ ಒಂದು ಗುಡಿ ಆದರೆ ಅಲ್ಲಿ ವಾಸಿಸುವ ನಾವೆಲ್ಲ ಈ ಗುಡಿಯ ಕೆಲಸದಾಳುಗಳು ಅಂತ ಭಾವಿಸ್ತಾರೆ ಡಿವಿಜಿ. ಊಳಿಗದಾಳುಗಳ ಕೆಲಸ ಏನು, ಕರ್ತವ್ಯ ಏನು? ಎಲ್ಲೇ ಇದ್ರೂ ಹೇಗೇ ಇದ್ರೂ ಕೆಲಸ ಮಾಡ್ತಾ ಹೋಗ್ಬೇಕು, ಅದು ಅವರ ಪಾಲಿನ ಕರ್ಮ. ಕರ್ಮ ಅಂದ್ರೆ ಇಲ್ಲಿ ಕೆಲಸ ಅಷ್ಟೇ ಅಲ್ಲ, ಅದೇ ಅವರ ಧರ್ಮವೂ ಹೌದು, ಶಿವ ಮೆಚ್ಚುವ ಮರ್ಮವೂ ಹೌದು. ದೇವರು ಅಥವಾ ವಿಧಿ ಅಥವಾ ಜಗದೂಳಿಗ ನಮಗೆ ವಿಧಿಸಿರುವ ಜೀವನ ಧರ್ಮ ಇದಾಗಿರುವಾಗ ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಲ್ಲಿದ್ದರಲ್ಲೇ ಯಾವುದೆಂದರೆ ಅದೇ ಕರ್ತವ್ಯವನ್ನ ಮಾಡಿ ಪೂರೈಸಲೇಬೇಕು. ನಮ್ಮ ನಮ್ಮ ಜೀವನ ಸೌಂದರ್ಯವನ್ನ ನಾವೇ ನಿರ್ಮಿಸಿಕೊಳ್ಬೇಕು. ಜೀವನ ಭವ್ಯತೆ, ಜೀವನ ಗೌರವ, ಜೀವನೋತ್ಸಾಹ, ಜೀವನ ಪ್ರೀತಿ ಇವೆಲ್ಲ ಈ ರಸ ಋಷಿಯ ಬತ್ತಳಿಕೆಯಲ್ಲಿ ಎಂದೆಂದೂ ಅಳಿಯದ ಸಿರಿ ಸಂಪತ್ತು.
1: ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರ್ಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ, ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

ಸಮಯಾಗ್ತಾಯಿದೆ 7:35. ಇದೀಗ ಕನ್ನಡದಲ್ಲಿ ವಾರ್ತೆಗಳು. ವಾರ್ತೆಗಳ ನಂತರ ಗಾನಭಜನ ಕಾರ್ಯಕ್ರಮ ಮುಂದುವರಿಸೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ, ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ವಾರ್ತೆಗಳ ವಿವರ: ಕಿರ್ಗಿಜ್ ಗಣರಾಜ್ಯದ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ರಾಷ್ಟಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದಕರ ಹಣಕಾಸು, ನೇಮಕಾತಿ, ಮೂಲಸೌಕರ್ಯ ಮತ್ತು ಸುರಕ್ಷಿತ ತಾಣಗಳ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ನಾಶ ಮಾಡುವಂತೆ ಎಲ್ಲಾ ಸದಸ್ಯ ರಾಷ್ಟಗಳಿಗೆ ಕರೆ ನೀಡಿದರು. ಭಯೋತ್ಪಾದನೆ ಬಗ್ಗೆ ದ್ವಿಮುಖ ನೀತಿಗಳಿಗೆ ಅವಕಾಶವಿಲ್ಲ ಎಂದು ಅವರು ಹೇಳಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ದ ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ, ಎಲ್ಲಾ ವಿವಾದಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು. ಭಾರತವು ಮಾರುಕಟ್ಟೆಗಳನ್ನು ಸಂಪರ್ಕಿಸುವ, ವ್ಯಾಪಾರವನ್ನು ಸುಗಮಗೊಳಿಸುವ ಮತ್ತು ಅಭಿವೃದ್ಧಿಗೆ ನೂತನ ಮಾರ್ಗಗಳನ್ನು ತೆರೆಯುವ ಎಲ್ಲಾ ಪ್ರಯತ್ನಗಳನ್ನು ಬೆಂಬಲಿಸುತ್ತದೆ. ಅಂತಹ ಪ್ರಯತ್ನಗಳು ಎಲ್ಲಾ ದೇಶಗಳ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಸಂಪೂರ್ಣವಾಗಿ ಗೌರವಿಸಬೇಕು ಎಂದು ಅವರು ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ 20-25ರವರೆಗೆ ನಡೆದಂತಹ ವಿದ್ಯಾರ್ಥಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ದಾಖಲಾಗಿದ್ದಂತಹ ಎಲ್ಲ ಎಫ್ಐಆರ್ಗಳನ್ನು ತಕ್ಷಣವೇ ರದ್ದುಗೊಳಿಸಿ ಪ್ರಕರಣಗಳನ್ನು ವಜಾಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಅಥವಾ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಬಾರದು ಮತ್ತು ಇವುಗಳನ್ನು ಸಂಪೂರ್ಣವಾಗಿ ಮುಕ್ತಾಯಗೊಂಡ ಪ್ರಕರಣಗಳು ಎಂದು ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಕೇಂದ್ರ ಸರ್ಕಾರ, ದೆಹಲಿ ಪೊಲೀಸ್ ಮತ್ತು ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ ಮತ್ತು ಅಸ್ಸಾಂ ರಾಜ್ಯಗಳು ಸಲ್ಲಿಸಿದ ಅರ್ಜಿಗಳನ್ನು ಪುರಸ್ಕರಿಸಿದ ನ್ಯಾಯಪೀಠ ವಿದ್ಯಾರ್ಥಿ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ರದ್ದುಗೊಳಿಸಿ ಈ ಆದೇಶವನ್ನು ದೇಶಾದ್ಯಂತ ವಿಸ್ತರಿಸಿದೆ. ಹವಾಮಾನ ಬದಲಾವಣೆ, ಜೀವ ವೈವಿಧ್ಯ ನಷ್ಟ, ಮಾಲಿನ್ಯ ಮತ್ತು ಸಂಪನ್ಮೂಲ ಸವಕಳಿಯಂತಹ ಪರಿಸರ ಸವಾಲುಗಳಿಗೆ ಸಮಗ್ರ ಮತ್ತು ಸಹಯೋಗದ ಪರಿಹಾರಗಳು ಅಗತ್ಯವಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 4ನೇ ಇಂಡೋ ಜರ್ಮನ್ ಪರಿಸರ ವೇದಿಕೆಯ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಸ್ಥಿತಿಸ್ಥಾಪಕ ಭವಿಷ್ಯವನ್ನು ನಿರ್ಮಿಸುವಲ್ಲಿ ಪರಸ್ಪರ ಸಹಕಾರದ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಸಹ ಅಧ್ಯಕ್ಷತೆಯನ್ನು ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಶ್ನೇಯರ್ಡ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ಜರ್ಮನಿ ಅಂತಾರಾಷ್ಟೀಯ ಪ್ರಾಮುಖ್ಯತೆಯ ಚೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಬಳಕೆಯ ಕುರಿತಾದ ಜಂಟಿ ಘೋಷಣೆಗೆ ಸಹಿ ಹಾಕಿವೆ. ಕಳೆದ ತಿಂಗಳುಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 199,853 ಕೋಟಿ ರೂಪಾಯಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025ರ ಆಗಸ್ಟ್ನಲ್ಲಿ 174,116 ಕೋಟಿ ರೂಪಾಯಿಗಳಿಂದ ವರ್ಷಕ್ಕೆ ಶೇಕಡಾ 14.8% ಹೆಚ್ಚಳವಾಗಿದೆ. ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ, ಒಟ್ಟು ದೇಶೀಯ ಜಿಎಸ್ಟಿ ಆದಾಯವು 137,249 ಕೋಟಿ ರೂಪಾಯಿಗಳಾಗಿದ್ದು, ಇದು ಒಂದು ವರ್ಷದ ಹಿಂದಿನ ಪ್ರಮಾಣಕ್ಕಿಂತ ಶೇಕಡಾ 9.3% ಹೆಚ್ಚಳವಾಗಿದೆ. ಆಮದುಗಳಿಂದ ಜಿಎಸ್ಟಿ ಸಂಗ್ರಹವು ಶೇಕಡಾ 29% ಹೆಚ್ಚಾಗಿ 62,604 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಒಟ್ಟಾರೆ ಮಾಸಿಕ ಸಂಗ್ರಹಕ್ಕೆ ಉತ್ತೇಜನ ನೀಡಿದೆ. ಕೇಂದ್ರ ಸರ್ಕಾರ ಈ ತಿಂಗಳ 15ರಿಂದ ಈ ವರ್ಷದ ನವೆಂಬರ್ 30ರವರೆಗೆ ಜಾರಿಗೆ ಬರುವಂತೆ ಸಕ್ಕರೆ ವಿತರಕರ ದಾಸ್ತಾನು ಮಿತಿಯನ್ನು 4,000 ಕ್ವಿಂಟಾಲ್ಗಳಿಂದ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದೆ. ನೂತನ ದಾಸ್ತಾನು ಮಿತಿಯು ಅನಧಿಕೃತ ಸಂಗ್ರಹಣೆ ಮತ್ತು ವ್ಯಾಪಾರವನ್ನು ನಿಗ್ರಹಿಸುವುದು, ಸಾಕಷ್ಟು ಲಭ್ಯತೆ ಮತ್ತು ಬೆಲೆ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಗ್ರಾಹಕರ ಹಿತಾಸಕ್ತಿ ರಕ್ಷಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ದೇಶದಾದ್ಯಂತ ಸಕ್ಕರೆ ವಿತರಕರ 4,000 ಕ್ವಿಂಟಾಲ್ಗಳ ದಾಸ್ತಾನು ಮಿತಿ ಈ ವರ್ಷದ ಆಗಸ್ಟ್ 1

0: ರಿಂದ ಜಾರಿಗೆ ಬಂದಿದೆ. ತಿದ್ದುಪಡಿ ಮಾಡಿದ ನಿಬಂಧನೆಗಳ ಅಡಿಯಲ್ಲಿ ಸಕ್ಕರೆ ವಿತರಕರು ಅಂತಹ ದಾಸ್ತಾನು ಸ್ವೀಕರಿಸಿದ ದಿನದಿಂದ 30 ದಿನಗಳನ್ನು ಮೀರಿದ ಅವಧಿಗೆ ಯಾವುದೇ ದಾಸ್ತಾನು ಹೊಂದಿರಬಾರದು. ಸಕ್ಕರೆ ವಿತರಕರು ದೇಶದಾದ್ಯಂತ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ 2,000 ಕ್ವಿಂಟಾಲ್ಗಳಿಗಿಂತ ಹೆಚ್ಚಿನ ಸಕ್ಕರೆ ದಾಸ್ತಾನು ಇಡಬಾರದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೃತಕ ಬುದ್ಧಿಮತ್ತೆಯ ಕಾರ್ಯವ್ಯಾಪ್ತಿ ದಿನೇ ದಿನೇ ವಿಸ್ತರಿಸುತ್ತಿದೆ. ವಿದ್ಯಾರ್ಥಿಗಳು ಈಗ ಕಲಿಕೆ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ NCERT 66ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ತ್ವರಿತ ತಾಂತ್ರಿಕ ಬದಲಾವಣೆಗಳಿಗೆ ಅನುಗುಣವಾಗಿ ಪಠ್ಯಪುಸ್ತಕಗಳು ಮತ್ತು ಪಠ್ಯಕ್ರಮ ವಿಕಸನಗೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇದು ಕಲಿಯುವವರಿಗೆ ಕೃತಕ ಬುದ್ಧಿಮತ್ತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಆತ್ಮವಿಶ್ವಾಸದಿಂದ ಮತ್ತು ಜವಾಬ್ದಾರಿಯುತವಾಗಿ ಬಳಸಲು ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ನೇಪಾಳ ದುರಂತದ ಸಂದರ್ಭದಲ್ಲಿ ಸಶಸ್ತ್ರ ಸೀಮಾ ಬಲ SSB ಮಾನವೀಯ ನೆರವು ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಅತ್ಯಂತ ಶ್ಲಾಘನೀಯ ಪಾತ್ರ ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. SSB ಹೂಡಿಕೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಬಿಕ್ಕಟ್ಟಿನ ಸಮಯದಲ್ಲಿ ಸಶಸ್ತ್ರ ಸೀಮಾ ಬಲ ತೆಗೆದುಕೊಳ್ಳುವ ತ್ವರಿತ ಸಂಘಟಿತ ಮತ್ತು ಸೂಕ್ಷ್ಮ ಕ್ರಮವು ಸೇವೆ, ಭದ್ರತೆ ಮತ್ತು ಸಹೋದರತ್ವ ಎಂಬ ಧ್ಯೇಯವಾಕ್ಯದ ಜೀವಂತ ಸಾಕಾರವಾಗಿದೆ ಎಂದು ಹೇಳಿದ್ದಾರೆ. ಗಡಿಗಳಲ್ಲಿ ನಿಯೋಜಿಸಲಾದಂತಹ ಪ್ರತಿಯೊಬ್ಬ SSB ಯೋಧ ರಾಷ್ಟ್ರದ ಜಾಗರೂಕ ರಕ್ಷಕನಾಗಿದ್ದು ವಿಪತ್ತುಗಳ ಸಮಯದಲ್ಲಿ ಮೊದಲು ಧಾವಿಸುವವರು ಮತ್ತು ಭಾರತದ ಸದ್ಭಾವನೆಯ ರಾಯಭಾರಿ ಎಂದು ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಇದೇ ವೇಳೆ ಗೃಹ ಸಚಿವಾಲಯದ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಮಾತನಾಡಿ, ದೇಶದ ಗಡಿಗಳನ್ನು ಸುರಕ್ಷಿತಗೊಳಿಸುವುದು ಕೇಂದ್ರ ಗೃಹ ಸಚಿವಾಲಯ ಮತ್ತು ಭಾರತ ಸರ್ಕಾರಕ್ಕೆ ನಿರ್ಣಾಯಕ ಮತ್ತು ಸೂಕ್ಷ್ಮ ಉದ್ದೇಶವಾಗಿದೆ. 15,000 ಕಿಲೋಮೀಟರ್ ಗಡಿಯಲ್ಲಿ ದೃಢವಾದ ಮತ್ತು ನಿರಂತರ ಜಾಗರೂಕತೆ ಮತ್ತು ಭದ್ರತೆ ಸಚಿವಾಲಯದ ಬದ್ದತೆಯಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘ RSS ಸರಸಂಘ ಚಾಲಕರಾದಂತಹ ಡಾ ಮೋಹನ್ ಭಾಗವತ್ ಅವರು ಕೆನಡಾಗೆ ತಮ್ಮ ಮೊದಲ ಭೇಟಿಯ ಸಂದರ್ಭದಲ್ಲಿ ಗ್ರೇಟರ್ ಟೊರೆಂಟೊ ಪ್ರದೇಶದಲ್ಲಿ ಬೃಹತ್ ಹಿಂದೂ ವಲಸಿಗರ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಸುದೈವ ಕುಟುಂಬಕಂ ತತ್ವದಂತೆ ಜಗತ್ತು ಒಂದು ಕುಟುಂಬ ಎಂಬ ನಂಬಿಕೆಯನ್ನು ಭಾರತ ಹೊಂದಿದೆ. ಭಾಷೆ, ಸಂಪ್ರದಾಯ ಮತ್ತು ಪೂಜಾ ವಿಧಾನಗಳಲ್ಲಿನ ವೈವಿಧ್ಯತೆಯನ್ನು ಗೌರವಿಸಬೇಕು. ಇದನ್ನು ಏಕತೆಯ ಮೂಲವಾಗಿ ನೋಡಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಕೆನಡಾ ಮಾಜಿ ರಕ್ಷಣಾ ಸಚಿವ ಜೇಸನ್ ಕೆನ್ನಿ, ವ್ಯಾಂಕೋವರ್ ಖಾಲ್ಸಾ ದಿವಾನ್ ಸೊಸೈಟಿಯ ಕಾಶ್ಮೀರ್ ಸಿಂಗ್ ಧಲಿವಾಲ್ ಉಪಸ್ಥಿತರಿದ್ದರು. ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳನ್ನು ಉತ್ಪನ್ನಗಳು ಪರಿಹಾರ ಮತ್ತು ಉದ್ಯಮಿಗಳಿಗಾಗಿ ಪರಿವರ್ತಿಸುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯ 30ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಅಭಿವೃದ್ಧಿಯು ಅಂತಿಮವಾಗಿ ಜೀವನೋಪಾಯ ಸೃಷ್ಟಿಸಬೇಕು ಮತ್ತು ಆರ್ಥಿಕತೆಯ ಒಟ್ಟಾರೆ ಬೆಳವಣಿಗೆಗೆ ಕೊಡುಗೆ ನೀಡಬೇಕು ಎಂದು ಪ್ರತಿಪಾದಿಸಿದರು. ಭಾರತ ಹೆಚ್ಚಿನ ತಾಂತ್ರಿಕ ಸ್ವಾವಲಂಬನೆಯತ್ತ ಸಾಗುತ್ತಿದೆ. ಈ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಭಾರತದ ಆರ್ಥಿಕ ಬೆಳವಣಿಗೆ ಹಾಗೂ ಜಾಗತಿಕ ಸ್ಥಾನಮಾನಕ್ಕೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರ ವಹಿಸಬಹುದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ನಡೆಯಲಿರುವಂತಹ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದು ಆರಂಭಗೊಂಡಂತಹ 2 ದಿನಗಳ ಇಲಾಖಾ ಶೃಂಗಸಭೆಯು ಕೇಂದ್ರ ಮತ್ತು ರಾಜ್ಯಗಳನ್ನು ಒಟ್ಟುಗೂಡಿಸಿ ನಿರ್ಣಾಯಕ ವಲಯ ಆದ್ಯತೆಗಳ ಕುರಿತು ಚರ್ಚಿಸಲು ಮತ್ತು ಸಮಯಕ್ಕೆ ಅನುಗುಣವಾಗಿ ಕ್ರಿಯಾ ಯೋಜನೆಗಳನ್ನು ರೂಪಿಸುತ್ತಿದೆ. ಜಲ ಮೂಲಸೌಕರ್ಯ ಯೋಜನೆಗಳ ಸಕಾಲಿಕ ಅನುಷ್ಠಾನ, ಜಲ ಸಂಚಯ, ಜನ್ ಭಾಗಿದಾರಿ, ಮಳೆ ನೀರು ಸಂಗ್ರಹ, ಕುಡಿಯುವ ನೀರಿನ ಮೂಲ ಸುಸ್ಥಿರತೆ ಮತ್ತು ಜಲಜೀವನ್ ಮಿಷನ್ 2.0 ಸೇರಿದಂತೆ 4 ಪ್ರಮುಖ ಕ್ಷೇತ್ರಗಳ ಮೇಲೆ ಶೃಂಗಸಭೆ ಕೇಂದ್ರೀಕರಿಸಿದೆ. ಈ ಉಪಕ್ರಮವು ರಾಷ್ಟೀಯ ಗುರಿಗಳಿಗೆ ಹಂಚಿಕೆ ಜವಾಬ್ದಾರಿಯನ್ನು ಉತ್ತೇಜಿಸಲು ಮತ್ತು ಚರ್ಚೆ, ಆಡಳಿತ ಮತ್ತು ಸೇವಾ ವಿತರಣೆಯಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳಾಗಿ ರೂಪಾಂತರಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನ

0: ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲಾ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ಇಲ್ಲಿಗೆ ವಾರ್ತಾಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ.

ಕಾರ್ತಿಕ್ ಅವರ ಧ್ವನಿಯಲ್ಲಿ ಡೌ ಚಿತ್ರದ ಗೀತೆ ಕೇಳಿದಿರಿ. ಸಂತು ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದು ಅರ್ಜುನ್ ಜನ್ಯ. ಕೊನೆಯ 5 ನಿಮಿಷಗಳು ಸಮಯ ಆಗಿದೆ. 7:50 - 7:55 ನೋಡೋಣ ವಿಭಾಗ ಗಾನಭಜನ ಸಮೀಕ್ಷೆಯ ಫಲಿತಾಂಶವನ್ನು. ಇವತ್ತಿನ ದಿನ ತಂತ್ರಜ್ಞಾನ ತುಂಬ ಅಭಿವೃದ್ಧಿಯಾಗಿದೆ. ತಂತ್ರಜ್ಞಾನವನ್ನು ಬಳಸಿ ವೈಭವದ ಹಾಲಿವುಡ್ ಮಾದರಿಯ ರೋಚಕ ಕಥೆಗಳನ್ನು ಜಗತ್ತಿಗೆ ನಾವು ಹೇಳೋಣ. ಅಥವಾ ನಮ್ಮ ತಂತ್ರಜ್ಞಾನ ಏನೇ ಇರಬಹುದು, ತಂತ್ರಜ್ಞಾನವನ್ನು ಬಳಸಿ ಹೆಚ್ಚು ಹೆಚ್ಚು ಕೋಟಿ ಕೋಟಿ ರೂಪಾಯಿಗಳನ್ನು ನಾವು ಖರ್ಚು ಮಾಡೋ ಬದಲು 10 ಕೋಟಿ ವೆಚ್ಚದಲ್ಲಿ 10 ಚಿತ್ರವನ್ನು ಮಾಡಿ ಜನಗಳನ್ನು ಬೇರೆ ರೀತಿಯಲ್ಲಿ ತಲುಪೋಣವ. ಸರಳ ಸಂಸ್ಕೃತಿಯ ನೆಲಮೂಲದ ಚಿತ್ರಗಳು ಹೆಚ್ಚಾಗಬೇಕೇ? ಅಥವಾ ತಂತ್ರಜ್ಞಾನವನ್ನು ಸಾರುವ ದೊಡ್ಡ ಬಜೆಟ್ ಚಿತ್ರಗಳು ಹೆಚ್ಚಾಗಬೇಕೇ? ಇವತ್ತು ಎಲ್ಲ ಕಡೆ ಟ್ರೆಂಡ್ನಲ್ಲಿ ಇರುವಂತಹ ಮಾತು ಚರ್ಚೆ ಇದು. ನಮ್ಮ ವಿಭಾಗ ಶ್ರೋತೃಗಳು ಏನು ಹೇಳ್ತಾರೆ ಕೇಳೋಣ ಅಂತ 9483091209 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಯನ್ನು ಒಂದೇ ಒಂದು ಸಾಲಲ್ಲಿ ಹೇಳಿ. ಈ ಗೀತೆಯ ನಂತರ ನೋಡೋಣ ಯಾರು ಏನು ಹೇಳಿದರು.

ಡ್ರಾಮಾ ಚಿತ್ರದ ಗೀತೆ ಕೇಳಿದಿರಿ. ಹಾಡಿದವರು ವಿ ಹರಿಕೃಷ್ಣ, ಬರೆದವರು ಯೋಗರಾಜ ಭಟ್, ಸಂಗೀತ ನೀಡಿದ್ದು ವಿ ಹರಿಕೃಷ್ಣ. ಆಯಿತು, ಸಮಯ 7:56 ಆಗಿದೆ. ಕಾಯ್ತಾ ಇದ್ದೀವಿ ಸಮೀಕ್ಷೆಯ ಫಲಿತಾಂಶಕ್ಕಾಗಿ ಅಂತ ನೀವೆಲ್ಲ ಹೇಳ್ತಾ ಇರಬಹುದು, ಅಂದುಕೊಳ್ತಾ ಇರಬಹುದು. ಭಾಗ್ಯ ಸುರೇಂದ್ರ ಅವರು ಹೂವಿನ ಹೊಳೆಯಿಂದ, ನಮಗೆ ನಮ್ಮ ಸಂಸ್ಕೃತಿ ಬಿಂಬಿಸುವ ಚಿತ್ರಗಳು ಇಷ್ಟ ಅಂತಾರೆ. ನಾಗರತ್ನ ರಾಜಾಜಿನಗರದಿಂದ, ಸರಳ ಸುಂದರ ವಿರಳವಾದ ಕಥೆ ಇದ್ರೆ ಸಾಕು, ಆಡಂಬರ ಏನು ಬೇಕಾಗಿಲ್ಲ ಅಂತ. ನಮ್ಮನ್ನೆಲ್ಲ ಪ್ರಪಂಚಕ್ಕೆ ಪರಿಚಯಿಸುವ ಚಿತ್ರಗಳು ಇಲ್ಲವಾಗಿದೆ, ಮುಗಿಲಿದ್ದರೆ ಸಾಲದು, ಹಾರೋದಕ್ಕೆ ಗಟ್ಟಿಯಾದ ರೆಕ್ಕೆ ಬೇಕಲ್ವಾ ಅಂತಾರೆ ರಾಣಿ ಮಳೂರು. ಕಲಬುರಗಿ ಕಡಗಂಚಿಯ ಧರ್ಮಣ್ಣ ಧನ್ಯವರು, ನೆಲಮೂಲ ಸಂಸ್ಕೃತಿಯನ್ನು ಬಿಂಬಿಸುವ ಚಿತ್ರಗಳು ವಿಜೃಂಭಿಸಲಿ ಅಂತಾರೆ. ನಮಗೆ ರಾಜ್ಯದ ಮತ್ತು ರಾಷ್ಟ್ರದ ಅದ್ದೂರಿ ಚಿತ್ರಗಳು ಹೊರದೇಶದಲ್ಲಿ ಕೂಡ ಹೆಸರು ಮಾಡುತ್ತೆ, ಹಣ ಗಳಿಕೆ ಆಗುತ್ತೆ, ಆದ್ದರಿಂದ ಸ್ಫೂರ್ತಿದಾಯಕ ಕಥೆಗಳು ಬರಬೇಕು ಅಂತಾರೆ. ಇವತ್ತಿನ ಜೆನ್ಜಿ ಯುವಕರಿಗೆ ಇಂತಹ ಸಿನಿಮಾಗಳು ಅಗತ್ಯ. ಇಂತಹ ಅದ್ದೂರಿತನದಿಂದನೇ ನಾವು ಅವರಿಗೆ ಒಂದಷ್ಟು ಪಾಠವನ್ನು ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ. ವಿಶ್ವಕ್ಕೆ ನಮ್ಮ ಕೊಡುಗೆಯನ್ನು ಬಿಂಬಿಸಬೇಕು, ಅದರತ್ತ ನಾವು ಸಾಗಬೇಕು ಅಂತಾರೆ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ. ಚಿತ್ರ ಯಾವುದೇ ಆಗಲಿ ಹೇಗೆ ಇರಲಿ ಸಂದೇಶವನ್ನು ಸಾರಬೇಕು ಅಂತಾರೆ. ಕವಿತಾ ಶ್ರೀನಿವಾಸ್ ಅವರು ಒಳ್ಳೆಯ ಸಿನಿಮಾಗಳು ಬರಬೇಕು, ಕಡಿಮೆ ಬಜೆಟಲ್ಲಿ ಇರಬೇಕು ಅಂತಾರೆ. ಕನ್ನಡ ಚಿತ್ರರಂಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀತಾ ಇರೋದು, ಹೋಗ್ತಾ ಇರೋದು ನಮಗೆಲ್ಲ ಖುಷಿ. ಹಾಗೆ ನಾವು ಎಲ್ಲ ಕಡೆ ಸಾಗಬೇಕು ಅಂತಾರೆ ಹೆಬ್ಬಾಳದ ರಮೇಶ್. ಕೌಸಲ್ಯ ಬನಶಂಕರಿಯಿಂದ, ಸರಳವಾಗಿದ್ದರೆ ಸಾಕು, ಅದ್ದೂರಿ ಶೋಕಿಗಷ್ಟೇ ಅಂತಾರೆ. ಹಾಗೆ ಜಗದೀಶ್ವರಾಚಾರ್, ನಮ್ಮ ಸಂಸ್ಕೃತಿ ಮಾಯಾ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಒಳ್ಳೆಯ ಚಿತ್ರಗಳು, ಸಂಸ್ಕೃತಿ ಸಾರುವ ಚಿತ್ರಗಳು ಬೇಕು ಅಂತಾರೆ. ಹಾಗೆಯೇ ನಮ್ಮ ಶ್ರೋತೃ ಚಾಮರಾಜನಗರದಿಂದ ಮಹದೇವಪ್ಪ ಅವರು, ಹಲಸೂರಿನ ರಾಜೇಶ್ ಅವರು, ವಾಣಿಶ್ರೀ ಧಾರವಾಡದಿಂದ ಗೌರಿಶಂಕರ್ ಬೆಂಗಳೂರು, ವಿರೂಪಾಕ್ಷಪ್ಪ ಕಾವ್ಯ ರೇಣುಕ ರುದ್ರಪ್ಪ ಮಡಿವಾಳರ್ ಇಂದ್ರಗಿ ಕೊಪ್ಪಳದಿಂದ, ಮಂಡಿಕಲ್ ಕೃಪಾ ಉಮೇಶ್, ಹರೀಶ್ ಮಲ್ಲೇಶ್ವರದಿಂದ ಕನ್ನಡದ ಪರಿಮಳ ಎಲ್ಲ ಕಡೆ ತಿಳಿಬೇಕು, ಪ್ರಪಂಚಕ್ಕೆ ತಿಳಿಬೇಕು, ಅಂತಹ ಚಿತ್ರಗಳು ಬರಬೇಕು ಅನ್ನುವ ಅಭಿಲಾಷೆ. ಹುಸೇನ್ ಶಿವಮೊಗ್ಗದಿಂದ, ಜನಾರ್ದನ ಬೆಂಗಳೂರು, ರಾಜಮಾರ್ಗದಲ್ಲಿ ನಾವು ನೆಲಮೂಲದ ಕಥೆಗಳನ್ನು ಹೇಳಬೇಕು ಅಂತಾರೆ ಪುಷ್ಪ ಶಾನ್ಭಾಗರ್. ವೈಭವದ ಚಿತ್ರಗಳು ಬೇಕು, ನೋಡೋಣ ಅಂತ ಅನಿಸುತ್ತೆ ಅಂತಾರೆ. ಹಾಗೆ 5-3-6 ನೀವು ನಿಮ್ಮ ಹೆಸರನ್ನು ಹೇಳಲಿಲ್ಲ. ಭಾಗ್ಯ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದೀರಿ. ಮೈಸೂರು ವಿದ್ಯಾರಣ್ಯಪುರದಿಂದ ರಾಮ್ ಪ್ರಸಾದ್ ಮತ್ತು ಮನೆಯವರು, ಅಣ್ಣಪ್ಪ ಪೂಜಾರಿ ಮಹಾಲಿಂಗಪುರದಿಂದ, ಗಾನ ಭಜನಾ ಸಮೀಕ್ಷೆ ಉತ್ತರಗಳನ್ನು ಇನ್ನೂ ಯಾವಾಗ ಓದೋದು ಅಂತ ಹಾಗೆ ಪುಟ್ಟದಾಗಿ ಒಂದು ಪ್ರಶ್ನೆ ಮಾಡಿದ್ದಾರೆ ಅನಿತಾ ಅನಂತರಾಜು ಗೊರ್ಲಡ್ಕು. ಸರಳವಾಗಿದ್ದರೆ ಸಾಕು ಅಂತಾರೆ. 7:50 ಅಂತ ಆರಂಭದಲ್ಲೇ ಹೇಳಿದ್ವಲ್ಲ ಅನಿತಾ ಅವರೇ. ವಿಜಯಕುಮಾರ್ ಆರಾಧ್ಯ ಮತ್ತು ಚನ್ನಪ್ಪ ಜೆಪಿ ನಗರದಿಂದ, ನಂಬರ್ 901 ಹೆಸರನ್ನು ಹಾಕಿಲ್ಲ. ಹೌಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು, ಭಾರತಿ ಅರವಿಂದ್, ಸೋಮಶೇಖರ್ ಸೊಲ್ಲಾಪುರ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಅಣ್ಣಪ್ಪ ಧರ್ಮಾಪುರದಿಂದ, ಹುಸೇನ್ ಶಿವಮೊಗ್ಗದಿಂದ,

0: ಸಾಕಷ್ಟು ಸಂದೇಶಗಳನ್ನು ಕಳಿಸಿದ್ದೀರಿ ಆತ್ಮೀಯರೇ, ನಿಮ್ಮ ಎಲ್ಲ ಸಂದೇಶಗಳನ್ನು ಗಣನೆಗೆ ತಗೊಂಡಿದ್ದೇವೆ. ಸುಮಾರು 79 ಸಂದೇಶಗಳು ನಮಗೆ ಬಂದಿವೆ. 79 ಸಂದೇಶಗಳಲ್ಲಿ ಹಾಲಿವುಡ್ ಮಾದರಿಯ ಚಿತ್ರಗಳು ನಮಗೆ ಬೇಡ, ಅದ್ದೂರಿ ಚಿತ್ರಗಳು, ಸಿಕ್ಕಾಪಟ್ಟೆ ಕೋಟಿ ಕೋಟಿ ಖರ್ಚು ಮಾಡಿ ತೆಗೆಯುವಂತಹ ಚಿತ್ರಗಳು ಬೇಡ, ಸರಳವಾಗಿರಲಿ ಅಂತ ಹೇಳಿದವರ ಸಂಖ್ಯೆ 45. ನೆಲಮೂಲ ಸಂಸ್ಕೃತಿಯ ಚಿತ್ರಗಳು ಬೇಕು ಅಂದವರು ಹಾಲಿವುಡ್ ಮಾದರಿಯ ಅತಿ ಬಜೆಟ್ ಚಿತ್ರಗಳು ಬೇಡ ಅಂದವರು 45. ನಮಗೆ ಬೇಕು, ಕನ್ನಡವನ್ನು ನಾವು ಎಲ್ಲ ಕಡೆ ಪರಿಚಯಿಸಬಹುದು ಅಥವಾ ಯಾವುದೇ ಚಿತ್ರವಾಗಲಿ, ಯಾವುದೇ ನೆಲಮೂಲದ ಕಥೆಯಾಗಲಿ, ಅದನ್ನು ಅದ್ದೂರಿಯಾಗೆ ಹೇಳಬೇಕು, ಆಗಲೇ ಎಲ್ಲ ಕಡೆ ನಾವು ಸಲ್ತೀವಿ. ಇವತ್ತಿನ ಜೆನ್ಜಿ ಜನಾಂಗವನ್ನು ತಲುಪಲು ನಮಗೆ ಇಂತಹ ಚಿತ್ರಗಳು ಬೇಕು ಅಂದವರ ಸಂಖ್ಯೆ 32. ಆತ್ಮೀಯರೇ, ಆ ಕಡೆ ಈ ಕಡೆ ಹಾಗೆ ಹೇಳಿದವರು 2. ಒಟ್ಟು 79 ನಮಗೆ ಬಂದ ಸಂದೇಶಗಳು. ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರೀತಿಯ ಕೇಳುಗರೇ, ನಿಮಗೆ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಯೋತ್ಪಾದಕರ ಹಣಕಾಸು, ನೇಮಕಾತಿ, ಮೂಲಸೌಕರ್ಯ ಮತ್ತು ಸುರಕ್ಷಿತ ತಾಣಗಳ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ನಾಶ ಮಾಡುವಂತೆ ಎಲ್ಲ ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ರಾಷ್ಟಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಕೃತಕ ಬುದ್ಧಿಮತ್ತೆಯ ಕಾರ್ಯವ್ಯಾಪ್ತಿ ದಿನೇ ದಿನೇ ವಿಸ್ತರಿಸುತ್ತಿದೆ. ವಿದ್ಯಾರ್ಥಿಗಳು ಈಗ ಕಲಿಕೆ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪಂಚಕ್ಯಾರಿಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಸಂದರ್ಭದಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿ ಮೇಲೆ ಪರಿಣಾಮ ಬೀರಲಿದೆ ಎಂಬ ಅನೇಕ ಟೀಕೆಗಳಿಗೆ ಒಳಗಾಗಿದ್ದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಇಂದು ದೇಶಕ್ಕೆ ಮಾದರಿ ಜನಪರ ಯೋಜನೆಗಳಾಗಿ ಯಶಸ್ವಿಯಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕಳೆದ ತಿಂಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 199,803 ಕೋಟಿ ರೂಪಾಯಿಗಳಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025 ಆಗಸ್ಟ್ನಲ್ಲಿ 174,116 ಕೋಟಿ ರೂಪಾಯಿಗಳಿಂದ ವರ್ಷದಿಂದ ವರ್ಷಕ್ಕೆ ಶೇಕಡಾ 14.8% ಹೆಚ್ಚಳವಾಗಿದೆ. ಬೆಂಗಳೂರು ನಗರದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿಒಪಿ ಗಣೇಶ ಮೂರ್ತಿಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದ್ದು, ಸಾರ್ವಜನಿಕರು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸಿ ಪೂಜಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಮನವಿ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿ ಮಾತ್ರ ದೇಶದ ನಿಜವಾದ ಪ್ರಗತಿ ಸಾಧ್ಯ ಎಂದು ಚಿತ್ರದುರ್ಗ ಕ್ಷೇತ್ರದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ತಿಳಿಸಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಸೊಂಡೇಕುಳ, ಗೊಡಬನಹಾಳು, ಕುಂಬಾರಪೀಠ ಮತ್ತು ಗುಡ್ಡರಂಗಾಳಹಳ್ಳಿ ಗ್ರಾಮಗಳಲ್ಲಿ ಒಟ್ಟು 2 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ರಾಮನಗರ ಜಿಲ್ಲೆಯ ಹಾರುಹೊಳ್ಳಿ ತಾಲೂಕಿನ ಹಲವು ಗ್ರಾಮಗಳ ಸರ್ಕಾರಿ ಶಾಲೆಯ ಶಾಲಾ ಕೊಠಡಿಗಳನ್ನು ಸಾಮಾಜಿಕ ಹೊಣೆಗಾರಿಕೆ ಕಾರ್ಯನೀತಿ ಯೋಜನೆಯಡಿ ಮೈಕ್ರೋಲ್ಯಾಬ್ ಸಂಸ್ಥೆಯ ಅನುದಾನದಿಂದ ಹಾಗೂ ರೋಟರಿ ಬೆಂಗಳೂರು ಇಂದಿರಾನಗರ ಸಂಸ್ಥೆಯ ಸಹಕಾರದೊಂದಿಗೆ ನಿರ್ಮಿಸಲಾಗಿರುವ ನೂತನ ಶಾಲಾ ಕಟ್ಟಡಗಳ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಸಿಎನ್ ಮಂಜುನಾಥ್ ಉದ್ಘಾಟಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ

0: 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮ ಆಯ್ಕೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮಗೆ ನೀವು ಕರೆ ಮಾಡಬಹುದು, ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಈಗ ಬೆಳಗ್ಗೆಯಿಂದ ಸೋತು ದಣಿದಿರುವ ನಿಮಗೆ ಯಾವ ಗೀತೆ ಹಾಕಿದರೆ ಖುಷಿಯಾಗತ್ತೆ ಅಂತ ಹೇಳಬಹುದು. ನಿಮ್ಮ ಗೀತೆಯನ್ನು ಕೇಳಬಹುದು, ನಮ್ಮ ಜೊತೆ ಮಾತಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 2226127 2226392 ಹಲೋ ನಮಸ್ತೆ. ಹಲೋ ನಮಸ್ಕಾರ, ಕೇಳಿಸ್ತಿದ್ಯಾ? ಹಲೋ
2: ಹಲೋ
1: ಹೇಳಿ, ಯಾರು ಮಾತಾಡೋದು?
2: ಹಲೋ
1: ಹಲೋ

0: ದರ್ಶನ್ ಅಭಿನಯದ 2019 ತೆರೆ ಕಂಡ ಯಜಮಾನ ಚಿತ್ರದ ಗೀತೆ ಕೇಳಿದಿರಿ. ಹಾಡಿದವರು ವಿಜಯ್ ಪ್ರಕಾಶ್, ಹರಿಕೃಷ್ಣ ಮತ್ತು ಸಂಗಡಿಗರು. ಹಲೋ, ನಮಸ್ತೆ.
1: ಹಲೋ,
0: ನಮಸ್ಕಾರ, ಹೇಳಿ.
1: ಮನೋಹರ್ ಅಂತ, ನಾಗಶೆಟ್ಟಿ ಹಳ್ಳಿಯಿಂದ ಮಾತಾಡ್ತೀನಿ.
0: ಮನೋಹರ್ ಅವರು ಮಾಡ್ತಿರ್ತೀರಾ ಆಗಾಗ ನಮಗೆ ಕರೆ ಮಾಡ್ತಿರ್ತೀರಾ?
1: ಮಾಡ್ತಾ ಇರ್ತೀನಿ. ಒಂದು 15 ದಿವಸ ಮೊದಲು ಚಂದು ಮೇಡಮ್ ಹತ್ರ ಮಾತಾಡಿದ್ದೆ.
0: ಯಾವಾಗ್ಲೂ ಕೇಳ್ತಿರ್ತೀರಿ ರೇಡಿಯೋ?
1: ನಮ್ಮ ನಿತ್ಯ ಸಂಗತಿ ಅಂತ ಹೇಳ್ಬೋದು ಇದು ಭಾರತಿ. ನಮ್ಗೆ ಕೆಲ್ಸಕ್ಕೆ ಒಂದು ಗ್ಲುಕೋಸ್ ಇದ್ದಂಗೆ.
0: ಹೌದಲ್ಲ, ಬಹಳ ಜನ ಹಾಗೆ ಅಂದ್ರೆ ಹಾಡು
1: ಕೆಲಸ ಮಾಡೋ ಯಾವ್ದೇ ತೊಂದರೆ ಇಲ್ಲದೆ, ನಮ್ಮ ಯಾವ್ದೇ ಒಂದು ಅಡಚಣೆ ಇಲ್ಲದೆ ನಮ್ಗೆ ಕೇಳುವಂತ ಒಂದು ಮಾಧ್ಯಮ ಅಂದ್ರೆ ವಾಹಿನಿ ಅಂದ್ರೆ ಇದೆ
0: ಅಲ್ವಾ. ಆಮೇಲೆ ಆ ಒಂದು ಹಾಡುಗಳ ಲೋಕದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಕಳೆದೆ ಹೋಗ್ತೀವಿ ಅಂತ ಅನ್ಸುತ್ತೆ.
1: ಅದೇ, ಮತ್ತು ನಮ್ಮ ಮನಸ್ಸಿನ ಮಾನಸಿಕ ಕೆಲವು ತೊಂದರೆಗಳಿಗೆ, ಏನೇನೋ ಆಲೋಚನೆಗಳಿಗೆ ಈ ವಿವಿಧ ಭಾರತಿ ಅನ್ನೋದು ಕೆಲವು ದಾರಿ ಹುಡುಕಿ ಕೊಡುತ್ತೆ. ನೀನು ಚಿಂತೆ ಮಾಡಬೇಡ, ಈ ತರ ಎಲ್ಲ ನಡೆದಿದೆ, ನಿನ್ನ ಬದುಕೇನು ದೊಡ್ಡದಲ್ಲ, ಇದಕ್ಕಿಂತ ಮೊದಲು ಏನೇನು ನಡೆದಿದೆ ಅದು ನೋಡು ಕೇಳು ಅಂತ ಆ ಹಾಡಲ್ಲಿ ಕೆಲವು ನಿಮ್ಮಂತ ಕೆಲವರು ಉದ್ಘೋಷಕರಿಂದಲೂ ಅದೆಲ್ಲ ಕೇಳಿ ಬರುತ್ತೆ.
0: ಮನೋಹರ್, ನಿಮ್ಮ ಮಾತು ಕೇಳಿದ್ರೆ ನೀವು ಬೆಂಗಳೂರು ಗಿಂತ ಒಂದ್ ಮಂಗಳೂರು ಶೈಲಿ ಕೇಳತ್ತಲ್ಲ ಮಾತಲ್ಲಿ.
1: ಅದೇ, ಅದು ಮಂಗಳೂರು, ಮಂಗಳೂರಿಂದ. ಮಂಗಳೂರಲ್ಲಿ ನಮ್ಮ ಹುಟ್ಟೂರು ಮಂಗಳೂರು. 25 ವರ್ಷ ಮಂಗಳೂರಲ್ಲಿ ಬೆಳೆದೆ.
0: ಓಹೋ.
1: ಇವಾಗ 33 ವರ್ಷದಿಂದ ನಾಗಶೆಟ್ಟಿಯಲ್ಲಿ ಇದ್ದೀನಿ.
0: ಪರವಾಗಿಲ್ಲ ಮನೋಹರ್, ನೀವು ಬೆಂಗಳೂರಿಗೆ ಬಂದ್ರು ಮಂಗಳೂರಿನಿಂದ, ಆ ಮಂಗಳೂರಿನ ಆಕ್ಸೆಂಟ್ ಅಥವಾ ಸ್ಲ್ಯಾಂಗ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಎಷ್ಟು ಚಂದ ಉಳಿಸಿಕೊಂಡಿದ್ದೀರಲ್ಲ ನೀವು. ಅಲ್ವಾ,
1: ನಿಜ ನಿಜ ಮೇಡಮ್. ನನ್ನ ಬದುಕಲ್ಲಿ ಬೆಂಗಳೂರು ಅನ್ನೋದು ಒಂಥರ ತುಂಬಾ ಒಂದು, ನಾನು ನೋಡಿ ನನ್ನ ಮಗಳಿಗೆ ಇವಾಗ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜಲ್ಲಿ 3 ಸೀಟ್ ಸಿಕ್ತು. ಅವಳು ಒಳ್ಳೆ ಮಾರ್ಕ್ ತಗೊಂಡಿದ್ದಾಳೆ, MLA ಕಾಲೇಜಲ್ಲಿ ಓದಿರೋದು ಮಲ್ಲೇಶ್ವರಮ್ಮ. ಇವಾಗ 3 ಸೀಟ್ ಸಿಕ್ತು. ಇನ್ನು ನೋಡಿ, ನನ್ನ ಒಂದು ಗ್ರಾಹಕರು ನನ್ನ ಮಗಳ ಓದಿಸ್ತಿದ್ದಾರೆ ಎಲ್ಲ. ವರ್ಷ ವರ್ಷನು ಅವ್ರಿಗೆ ಕೆಲವು ಫೀಸ್ ಕಟ್ತಾರೆ. ಆಮೇಲೆ ನಿನ್ನೆ ಒಬ್ರು ಲ್ಯಾಪ್ಟಾಪ್ ಕೊಟ್ರು ಅವರಿಗೆ 67,000. ಹಂಗೆ ಬೆಂಗಳೂರು ನನ್ನ ಪಾಲಿಗೆ ದೇವರ ತರ
0: ಅಲ್ವಾ. ನಾವು ಒಳ್ಳೆಯವರಾಗಿದ್ರೆ ನಮ್ಮ ಸುತ್ತನೂ ಎಲ್ಲಾನು ಒಳ್ಳೇದೇ ಕಾಣ್ತೀವಿ ಅಂತಾರಲ್ಲ, ಹಾಗೆ ನಮಗೆ ಕಾಣೋ ಬಿಂಬ ನಮ್ಮ ಬಿಂಬನೇ ಆಗಿರುತ್ತೆ ಅಂತೀವಲ್ಲ ಹಾಗೆ. ಧನ್ಯವಾದಗಳು ಮನೋಹರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
1: ತುಂಬಾ ಖುಷಿ ಆಯ್ತು ಮೇಡಮ್, ನಾನು ನಿಮ್ಮ ಹತ್ರ ಮಾತಾಡಿದ್ದೆ, ಚಂದು ಮೇಡಮ್ ಹತ್ರ ಮಾತಾಡಿದ್ದೆ, ನಿಮ್ಮ ಹತ್ರ ಮಾತಾಡಿದ್ದು ಖುಷಿ.
0: ಯಾವ ಹಾಡು ಬೇಕು ಮನೋಹರ್ ಇವತ್ತು?
1: ಅದೇ ನಿಮ್ಗೆ, ನಿನ್ನಂತ ಕಥೆಗಾರ ಯಾರಿಲ್ಲ, ನೀ ಬರೆದಂತೆ ನಡೆಯೋರು ನಾವಿಲ್ಲ ಅಂತ.
0: ಹೌದು, ಅವನಂತ ಕಥೆಗಾರ ಯಾರಿದ್ದಾರೆ? ಆಗ್ಲೇ ಬೊಂಬೆ ಆಡ್ಸೋನು ಹಾಕಿದ್ವಲ್ಲ ಹಾಗೆ ಎಲ್ಲವೂ ಅದೇ. ಆಗ್ಲಿ, ನಿಮ್ಮ ಪ್ರೀತಿಯ ಗೀತೆಯನ್ನ ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ತುಂಬಾ ಧನ್ಯವಾದ.

0: ಅಸಂಭವ ಚಿತ್ರಕ್ಕೆಂದು ಕೆಜಿ ಯೇಸುದಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಹಲೋ, ನಮಸ್ತೆ.
1: ನಮಸ್ಕಾರ.
0: ಹೇಳಿ, ಯಾರು ಮಾತಾಡೋದು?
1: ನಾನು ಬಿಎಲ್ ಇಂದ ಸುರೇಶ್ ಮಾತಾಡ್ತೀನಿ.
0: ಹೇಳಿ ಸುರೇಶ್, ಹೇಗಿದ್ದೀರಿ? ಆರಾಮ?
1: ಹಲೋ.
0: ಹಲೋ, ಹೇಳಿ ಸುರೇಶ್. ಆರಾಮ? ಊಟ ಮಾಡಿದ್ರಾ?
1: ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
0: ಎಂದಿನಂತೆ. ಮತ್ತೆ ಯಾವ ಗೀತೆಗೆ ಕರೆ ಮಾಡಿದ್ರಿ ಇವತ್ತು?
1: ನಾನು ಆನಂದ ಕಂದ ಚಿತ್ರದಿಂದ ಓರ್ವಳ ಮಗನಾಗಿ ಜನಿಸಿದ ನಮ್ಮ ಮತ್ತೋರ್ವಳ ಮಗನಾಗಿ ಬೆಳೆದ ನಮ್ಮ ಅಂತ ಹೇಳಿ
0: ಪಿ ಸುಶೀಲ್ ಅವ್ರು ಹಾಡಿದ್ದು
1: ಕೇಳಿಸ್ತಾ
0: ಕೇಳಿಸ್ತಿದೆ ಕೇಳಿಸ್ತಿದೆ.
1: ಇದು ಹಾಡು. ತಂಗಿ ತನ್ನ ಅಕ್ಕನಿಗೋಸ್ಕರ, ತನ್ನ ಅಕ್ಕನ ಮಗನಿಗೋಸ್ಕರ ನೊಂದು ತನ್ನ ಭಾವನ ಹತ್ರ ಸೇರಿಸುವಂತ ಹಾಡಿದು. ಕಲ್ಪನಾ ಅವರು ತಂಗಿ ಪಾತ್ರದಲ್ಲಿ ಅಮೋಘವಾಗಿ ಮಾಡಿದ್ದಾರೆ. ಅವ್ರು ಯಾವಾಗ ಅತ್ಯುತ್ತಮವಾದ ಟ್ರಾಜಿಡಿ ಫಿಲಂಗಳನ್ನೇ ಹೆಚ್ಚಾಗಿ ಮಾಡಿ ತನ್ನ ಯಶಸ್ಸನ್ನ ಗಳಿಸ್ಕೊಂಡಿದ್ದಾರೆ. ಅದು ನೆನಪಾಗಿ
0: ಆಗ್ಲಿ ಹಾಡನ್ನ ನೆನಪಿಸ್ಕೊಂಡಿದ್ರಿ. ಇವತ್ತು ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳೋಣ. ಧನ್ಯವಾದಗಳು. ನಮಸ್ಕಾರ.

0: ಕೇಳ್ತಾ ಇದ್ದೀರಿ ನಿಮ್ಮ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಮಾತಾಡಬಹುದು. ಈ ಸಮಯದಲ್ಲಿ ನಿಮಗೆ ಇಷ್ಟ ಆಗ್ತಾ ಇರುವ ಅಥವಾ ನಿಮಗೆ ನೆನಪಾಗ್ತಾ ಇರುವ ಯಾವುದಾದರೂ ಗೀತೆ ಇದ್ರೆ ಹೇಳಬಹುದು, ಅಥವಾ ಏನಾದರೂ ಘಟನೆ ಇದ್ರೆ ನಮ್ಮ ಜೊತೆ ಹೇಳಿ ಹಂಚ್ಕೊಳ್ಳಿ, ಹಾಗೆ ಮಾತಾಡೋಣ. ನೋಡೋಣ ಈಗ ಯಾರಿದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ಕಾರ ಅಮ್ಮ.
0: ಹೇಳಿ, ಯಾರು?
1: ರೋಹಿತ್ ದಾಸನಪುರ.
0: ರೋಹಿತ್ ದಾಸನಪುರ. ದಾಸನಪುರ ಅಂದ್ರೆ ತುಮಕೂರು ಹತ್ರ ಇದೆ ಅಲ್ವಾ?
1: ಇಲ್ಲ ಇಲ್ಲ, ಇಲ್ಲ ಅತ್ತಿಬೆಲೆ ಆನೇಕಲ್.
0: ಅತ್ತಿಬೆಲೆ ಆನೇಕಲ್, ಓಹೋ, ಸರಿ ಸರಿ. ಮತ್ತೆ ನಿಮ್ಮ ಮನೆ ಅಲ್ಲೇ?
1: ಫೋನ್ ಅಲ್ಲಿ ಕೇಳಿಸ್ತಿಲ್ಲ.
0: ಹಾ, ಕೇಳಿಸ್ತಿಲ್ಲ ಈಗ? ಹಲೋ,
1: ಫೋನ್ ಅಲ್ಲಿ ಕೇಳಿಸ್ತಿಲ್ಲ, ಬರೀ ರೇಡಿಯೋದಲ್ಲಿ ಕೇಳಿಸ್ತಿದೆ. ಫೋನ್ ನಾನು ಆಚೆ ನಿಂತ್ಕೊಂಡು ರೇಡಿಯೋದಲ್ಲಿ ಕೇಳಿಸ್ಕೊಂಡು ಮಾತಾಡ್ತಿದ್ದೀನಿ.
0: ಹ್ಮ್, ಸರಿ ಸರಿ, ಹೇಳಿ. ನಮ್ಗೆ ನಿಮ್ಮ ಮಾತು ಕೇಳ್ತಾ ಇದೆ, ನಿಮ್ಗೆ ನಮ್ಮ ಮಾತು ಬಹುಶಃ ಯಾಕೆ ಕೇಳ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ನೋಡುವ,
1: ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ.
0: ಹೇಳಿ ರೋಹಿತ್. ಈಗ ಹಿಂದೆ ಮಾತಾಡಿದವರು ಸರಿಯಾಗಿ ಮಾತಾಡಿದ್ರಲ್ಲ, ಅವ್ರಿಗೆ ಕೇಳಿಸ್ತಲ್ಲ. ಇರಬಹುದು ಇರಬಹುದು. ರೋಹಿತ್ ಹೇಳಿ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ? ಇವತ್ ಏನನ್ನ ನಮ್ಮ ಜೊತೆ ಶೇರ್ ಮಾಡ್ತೀರಿ?
1: ಮಹಾಲಕ್ಷ್ಮಿ. ಅದರಲ್ಲಿ ಕಾಸಿನ ಮೇಲೆ ಲೋಕ ಅಂತ ಒಂದು ಹಾಡಿದೆ. ಜನ ಈಗ ಇತ್ತೀಚಿನ ಜನ ಹೇಗಾಗಿದ್ದಾರೆ, ಕಾಸಿದ್ದವ್ರಿಗೆ ಹೆಚ್ಚು ಬೆಲೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೆತನಕ್ಕೆ, ಮನ್ಸತ್ವಕ್ಕೆ ಎಲ್ಲೋ ಒಂದ್ ಕಡೆ ಬೆಲೆ ಕಡಿಮೆ ಆಗಿದೆ. ದುಡ್ಡಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಜನ ಬದುಕ್ತಾರೆ ಅಂತ ಅನ್ಸುತ್ತೆ. ಈ ಚಿತ್ರದಲ್ಲಿ ಒಂದ್ ಸಂದೇಶ ಕೂಡ ಹಾಗೆ ಇದೆ. ಹಾಗಾಗಿ ನನ್ಗೆ ಈ ಹಾಡು ತುಂಬಾ ಇಷ್ಟ. ಸ್ವಲ್ಪ ಅಪರೂಪದ ಹಾಡಿದು, ಹಾಗಾಗಿ ನನ್ಗೆ ಬಹಳ ಇಷ್ಟ. ನನ್ಗೆ ತುಂಬಾ ಬೇಜಾರ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಮ್ಮ ಆಯ್ಕೆ ಕಾರ್ಯಕ್ರಮ. ಹಲೋ, ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಮಂಜಪ್ಪ ಅಂತ, ಯಲಂಕ ನ್ಯೂಟೌನ್ನಿಂದ.
0: ನಮಸ್ಕಾರ ಮಂಜಪ್ಪ ಅವ್ರೆ. ನಮಸ್ಕಾರ ಮಂಜಪ್ಪ ಅವ್ರೆ.
1: ನಮಸ್ಕಾರ. ನಮಸ್ಕಾರ.
0: ಊಟ ಮಾಡಿದ್ರ?
1: ಮಾಡ್ಬೇಕು ಮೇಡಮ್, ರೆಡಿ ಆಗಿದೆ.
0: ಮಾಡ್ಬೇಕು. ಹಾಡ್ ಕೇಳ್ತಾ ಕೇಳ್ತಾ ಊಟ ಮಾಡ್ತೀರಿ? ಏನ್ ಕೆಲಸ ಮಾಡ್ತೀರಿ ಮಂಜಪ್ಪ ಅವರು?
1: ಏನಿಲ್ಲ ಮೇಡಮ್, ಮನೇಲಿ ಇರ್ತೀವಿ. ಮೊದ್ಲು ಗಾರ್ಮೆಂಟ್ಸ್ ಹೋಗ್ತಾ ಇದ್ವಿ.
0: ರಿಟೈರ್ಡ್
1: ಮೇಡಮ್ ನಾವು. ಬ್ಲೈಂಡ್. ಕೊರೋನಾ ಬಂದ್ಮೇಲೆ ವಯಸ್ಸು ಆಯ್ತು ಅಂತ ಬರ್ಬೇಡಿ ಅಂದ್ರು. ಈಗ ಮನೇಲೆ ಇರ್ತೀವಿ.
0: ನೀವು ಹಾಡ್ತೀರಾ ಮಂಜಪ್ಪ? ಹಾಡ್ತೀರಾ ನೀವು?
1: ಇಟ್ಕೊಂಡು ಕೂತಿರ್ತೀವಿ.
0: ಎರಡು ಕೇಳ್ತಾ ಇರ್ತೀರಿ?
1: ಹೌದು ಮೇಡಮ್.
0: ಈಗ ಯಾವ ಹಾಡು ಕೇಳಬೇಕು ಅಂತ ನಿಮಗೆ?
1: ಇವಾಗ ಬಾಳ ಪಂಜರ ಚಿತ್ರದ ಮಣ್ಣಿನ ದೇಹ ಕಾಣದ ಜೀವ ತಂದಿ ನೀನು ಭಗವಂತ ಅಂತ.
0: ಅಯ್ಯೋ ಭಗವಂತ, ಏನು ಎಲ್ಲ ಈ ತರ ಗೋಳ ಹಾಡುಗಳನ್ನ ಕೇಳ್ತಾ ಇದೀರಲ್ಲ ಇವತ್ತು, ಏನ್ ಸಮಾಚಾರ ಅಂತ?
1: ಇವಾಗು ಬಾಳ ದಿವಸಿನಲ್ಲಿ ಕೇಳ್ಬೇಕು ಅನಿಸ್ತಾ ಇತ್ತು. ಇವತ್ತು ಕೇಳಿದ್ವಿ. ಇವತ್ ಹದಿನೈದು ಸಲ ಅಂತರಂಗ ಕೇಳಿದ್ವಿ. ಪ್ರಸಾರ ಮಾಡಿದ್ರಿ ನೀವೇ. ಅಂತ ಅಂತ ಹಾಡುಗಳೇ ನಾವು ಹುಡುಕಿ ಹುಡುಕಿ ಅಪರೂಪ ಹಾಡುಗಳ ಕೇಳ್ತಿರ್ತೀವಿ ಮೇಡಮ್. ತುಂಬಾ ಚೆನ್ನಾಗಿರುತ್ತೆ. ಪಿ ವಿಶ್ವನಾಥ್ ಎಷ್ಟು ಜನ ಕೇಳಿದ್ರು ತುಂಬಾ ಇಷ್ಟ ನನ್ಗತ್ತು.
0: ಆಗ್ಲಿ,
1: ಅವ್ರ ಹಾಡುಗಳೇ ಕೇಳ್ಬೇಕು ಅನ್ಸುತ್ತೆ.
0: ಆಗ್ಲಿ ಮಂಜಪ್ಪ ಅವ್ರೆ, ನಿಮ್ ಇಷ್ಟದ ಗೀತೆನ ಪ್ರಸಾರ ಮಾಡ್ತೀವಿ ಕೇಳ್ಕೊಂಡು ಊಟ ಮಾಡಿ. ನಮಸ್ಕಾರ. ನಮಸ್ಕಾರ.
1: ನಮಸ್ತೆ. ಥ್ಯಾಂಕ್ ಯು ಮೇಡಮ್.

ಅಂತೂ ಎಲ್ಲವೂ ಕಾಸಿನ ಮೇಲೆ ಬುದ್ಧಿ ಕಲಿತಾನ ಮನುಷ್ಯ ಅನ್ನೋದು ಮಾತ್ರ ಗೊತ್ತಿಲ್ಲ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಹೇಳಿ, ಯಾರಿದ್ದೀರಿ ಲೈನ್ ಅಲ್ಲಿ?

0: ಕೇಳ್ತಾ ಇದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಮ್ಮ ಆಯ್ಕೆ.
1: ಹಲೋ, ತಾಲೂಕಿನಿಂದ ಎರಾಳ ನಾಯ್ಕ ಮೇಡಮ್.
0: ಹಲೋ, ನಮಸ್ಕಾರ, ಹೇಳಿ. ಯಾರು ಮಾತಾಡೋದು ಹೇಳಿ. ನಮಸ್ತೆ
1: ಮೇಡಮ್, ಕೂಡ್ಲಿಗೆ ತಾಲೂಕು ತಿರುತಗೊಂಡಿಂದ ಎರಾಳ ನಾಯಕ.
0: ಎರಾಳ ನಾಯಕ, ಹೇಗಿದ್ದೀರಿ ನಾಯಕ ಅವರೇ?
1: ಮೇಡಮ್ ಆರಾಮಿದ್ದೀವಿ ಮೇಡಮ್, ನೀವು ಆರಾಮಿದ್ದೀರಾ?
0: ಹಾ, ನಿಮ್ಮೂರು ಹೇಗಿದೆ ಕೂಡ್ಲಿಗೆ?
1: ಮೇಡಮ್ ಮಳೆ ಇಲ್ಲ, ಬರಗಾಲದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಮೇಡಮ್.
0: ಮತ್ತೆ ನೀವು ರೈತರು?
1: ಹೌದು ಮೇಡಮ್.
0: ಮತ್ತೆ ಊಟ ಮಾಡಿದ್ರ ಮನೆಗೆ? ಎಷ್ಟೊತ್ತಿಗೆ ಬಂದ್ರಿ ಹೊಲದಿಂದ ಕೆಲಸ ಮುಗಿಸಿ? ಯಾವ ಹಾಡು ಬೇಕು ನಾಯಕ ಅವರು?
1: ಕಾಶಿ ಚಿತ್ರದಿಂದ ಮೇಡಮ್.
0: ಹಾ ಹೇಳಿ, ಯಾವ ಹಾಡು?
1: ನೂರಾರು ಕಾಲ ಅಂತ ಒಂದು ಇದು ಬರ್ತ್ಡೇ ಸಾಂಗ್ ಇದೆ ಅಲ್ಲ?
0: ಹೌದು
1: ಅದು ಮೇಡಮ್. ನಾಳೆ ನನ್ನ ಮಗನ್ ಬರ್ತ್ಡೇ ಇದೆ, ಹಂಗಾಗ್ಬಿಟ್ಟು ಇವತ್ತೇ ಕೇಳಿದೆ ಮೇಡಮ್.
0: ಓಹೋ, ನಾಳೆಗೆ ಇವತ್ತೇ ಕೇಳ್ಬಿಟ್ರಿ
1: ಮೇಡಮ್? ಮತ್ತೆ ದಿನಾಲು ಮಾಡಂಗಿಲ್ಲ
0: ಅಲ್ಲ. ಆಗ್ಲಿ, ನಿಮ್ಮ ಪ್ರೀತಿಯ ಗೀತೆನ ಪ್ರಸಾರ ಮಾಡೋಣ. ನಿಮ್ಮ ಮಗನಿಗೆ ನೂರು ಕಾಲ ಬಾಳು ಅಂತ ಹಾರೈಸೋಣ ಎಲ್ಲ ವಿವಿಧ ಭಾರತಿ ಶ್ರೋತೃಗಳ ಪರವಾಗಿ.
1: ಥ್ಯಾಂಕ್ ಯು ಮೇಡಮ್,
0: ಧನ್ಯವಾದಗಳು. ನಮಸ್ತೆ. ನಮಸ್ತೆ.

0: ಕೂಡ್ಲಿಯ ನಾಯಕ ಅವರಿಗಾಗಿ ಗೀತೆ ಪ್ರಸಾರ ಆಯ್ತು. ಈಗ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರಾವ್.
0: ಚಿತ್ರದುರ್ಗದ ರೂಪಾ ಪಾಂಡುರಂಗರಾವ್, ನಿಮಗೆ ಪ್ರೀತಿಯ ನಮಸ್ಕಾರ.
1: ನಮಸ್ತೆ ಮೇಡಮ್ ನಿಮಗೂ.
0: ಮತ್ತೆ ಇವತ್ತು ಯಾವ ಹಾಡಿಗಾಗಿ ಕರೆ ಮಾಡಿದ್ರಿ ರೂಪಾ ಅವರು?
1: ಮೇಡಮ್, ಸಂಭ್ರಮ ಫಿಲಂ ಅಲ್ಲಿ ವಾಟ್ ಇಸ್ ಸ್ಮೈಲ್ ಅಂತ ಇದೆ ಅಲ್ಲ ಮೇಡಮ್, ಈ ಹಾಡ್ ಬೇಕಾಗಿತ್ತು.
0: ವಾಟ್ ಇಸ್ ಸ್ಮೈಲ್, ಓ, ನಮ್ಮ ರಮೇಶ್ ಅವ್ರದಲ್ವಾ?
1: ಹೌದು ಮೇಡಮ್.
0: ಈಗ ನಿಮಗೆ ಸ್ಮೈಲ್ ತರಿಸುವಂತಹ ಘಟನೆ ಯಾವ್ದಾದ್ರು ನೆನಪಿಸ್ಕೊಳ್ಳಿ, ಅಥವಾ ಏನ್ ನೋಡಿದ್ರೆ ನಿಮ್ಮ ಮುಖದಲ್ಲಿ ಸ್ಮೈಲ್ ಬರುತ್ತೆ, ಅಥವಾ ಯಾವಾಗ್ಲೂ ಸ್ಮೈಲ್ ಇರುತ್ತೋ?
1: ಮೇಡಮ್, ನನಗೆ ಸಂತೋಷದ ಕ್ಷಣ ಅಂದ್ರೆ ಇತ್ತು ಮೇಡಮ್, ಆಗ ನಮ್ ಮಗ ಹುಟ್ಟಿದ ಕ್ಷಣ ಅದು. ಈಗ್ಲೂ ಅಷ್ಟೇ, ನನ್ ಮಗನ್ ಮುಖ ನೋಡಿದ ತಕ್ಷಣ ಸಂತೋಷನೇ ಆಗುತ್ತೆ ಮೇಡಮ್, ಖುಷಿ ಆಗುತ್ತೆ.
0: ಮಗ ಪಕ್ಕ ಇದ್ರೆ ಯಾವಾಗ್ಲೂ ಸ್ಮೈಲ್.
1: ಹೌದು ಮೇಡಮ್.
0: ಆಗ್ಲಿ,
1: ಖುಷಿ ಬೇರೆನೆ ಇಲ್ಲ.
0: ಆಗ್ಲಿ, ನಿಮಗೆ, ನಿಮ್ಮ ಮಗನಿಗೆ, ಮತ್ತೆ ಎಲ್ಲರ ಮುಖದಲ್ಲೂ ಸ್ಮೈಲ್ ಅರಳಲಿ ಅಂತ ಹೇಳ್ತಾ.
1: ಹೌದು ಮೇಡಮ್, ನನ್ ಮಗನ ಹೆಸರು ಶ್ರವಂತ್ ಅಂತ. ಹೌದು.
0: ಆಗ್ಲಿ ಆಗ್ಲಿ, ನಗ್ತಾ ಇರೋಣ ಯಾವಾಗ್ಲೂ ಎಲ್ಲಾರು ಅಲ್ವಾ?
1: ಹೌದು ಮೇಡಮ್, ನಗ್ತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೇದು.
0: ಹೌದು ಹೌದು. ಈಗ ಈ ನಗುವಿನ ಸ್ಮೈಲ್ ಗೀತೆ ಕೇಳೋಣ, ಖುಷಿಯಾಗಿರೋಣ. ಥ್ಯಾಂಕ್ ಯು ರೂಪಾ ಕರೆ ಮಾಡಿದ್ದಕ್ಕೆ. ನಮಸ್ತೆ.
1: ಧನ್ಯವಾದ ಮೇಡಮ್.

0: ಕೇಳ್ತಾ ಇದ್ದೀರಿ ನಿಮ್ಮ ಆಯ್ಕೆ, ಸಮಯ 8:48. ಹಲೋ ನಮಸ್ಕಾರ, ಯಾರು?
1: ನಾನು ಚಿಕ್ಕೋಡಿಯಿಂದ ಕೆಂಪಣ್ಣ ವಡಪ್ಪಳ್ ಮೇಡಮ್.
0: ಕೆಂಪಣ್ಣ ವಡಪ್ಪಗೋಳ್ ನೋಡಿದ್ರ ಸಾಯಂಕಾಲ ನೀವು ಗರಂ ಗರಂ ಆಗಿ ಒಂದ್ ಮೆಸೇಜ್ ಹಾಕಿದ್ರಪ್ಪ.
1: ಏನಿಲ್ಲ ಮೇಡಮ್, ಗರಂ ಇಲ್ಲ, ಹಾಗೆ ಸುಮ್ಮನೆ
0: ಪ್ರೀತಿಯಿಂದ ಅಲ್ವಾ? ಯಾಕೆ ನನ್ನ ಮೆಸೇಜ್ ಓದ್ಲಿಲ್ಲ ಅಂತ?
1: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳಿದ್ವಿ ಅಲ್ಲ ಮೇಡಮ್, ಅದು ಮೆಸೇಜ್ ಬಿಟ್ಟಿದ್ದೆ, ಸಂದೇಶ ಓದ್ಲಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಬಿಟ್ಟೆ ಮೇಡಮ್.
0: ಅಲ್ವಾ, ಏನು ಒಟ್ನಲ್ಲಿ ನೀವು ಬಿಡ್ತಾ ಇರ್ತೀರಿ, ನಮಗ್ ಸಮಯ ಬಿಡ್ಬೇಕಲ್ಲ ನಿಮ್ ಮೆಸೇಜ್ ಓದಕ್ಕೆ.
1: ಹೌದೌದು ಮೇಡಮ್, ಇರ್ತಾವಲ್ಲ ಮೇಡಮ್.
0: ಅಲ್ವಾ, ಹೌದು ಹೌದು
1: ಹೌದೌದು ಮೇಡಮ್.
0: ಮತ್ತೆ ಏನ್ ಮಾಡಿದ್ರಿ ಇವತ್ತು, ದಿನ ಹೇಗಿತ್ತು ಕೆಂಪಣ್ಣ ಅವ್ರಿಗೆ?
1: ದಿನ ಚೆನ್ನಾಗಿತ್ತು ಮೇಡಮ್, ಒಳ್ಳೆಯ ದಿನ ಇತ್ತು ಇವತ್ತ. ಮತ್ತೆ ಸೋಮವಾರ ಅಲ್ಲ ಮೇಡಮ್, ಇವತ್ತು ಮಂಗಳವಾರ.
0: ಮಂಗಳವಾರ ರೀ ಸರ್?
1: ಮಂಗಳವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬಂದೇವಿ ಮೇಡಮ್. ಇಲ್ಲಿ ನಮ್ಮ ಪರಟಿ ನಾಗಲಿಂಗೇಶ್ವರ ದೇವಸ್ಥಾನ ಅಂತ ಇದೆ, ಅಲ್ಲಿ 3 ದಿನ ಜಾತ್ರೆ ಆಗುತ್ತೆ ಮೇಡಮ್. ಮಹಾಪ್ರಸಾದ ತಗೊಂಡು ಬಂದೇವಿ ಮೇಡಮ್ ಇವತ್ತು ಮಧ್ಯಾಹ್ನ.
0: ಸರಿ ಸರಿ, ಒಳ್ಳೆ ದಿನ. ಹಾಗಾದ್ರೆ ಯಾವ ಹಾಡಿಗೆ ಕರೆ ಮಾಡಿದ್ರಿ ಈಗ?
1: ನಾವು ಕಾವ್ಯ ಚಿತ್ರದ ಮೇಡಮ್, ಆಸೆಗಳ ಲೋಕದಲ್ಲಿ ಕತೆಗಳ ಬರೆಯುವಂತ
0: ರಾಜ್ಕುಮಾರ್ ಹಾಡಿರೋ ಹಾಡು.
1: ಹಾ, ರಾಜ್ಕುಮಾರ್ ಹಾಡಿದ ಹಾಡು ಇಷ್ಟ ಆಗಿದೆ ಮೇಡಮ್. ಈ ಹಾಡು ನಮ್ಗೆ ಇಷ್ಟ ಮೇಡಮ್, ಪ್ರಸಾರ ಮಾಡಿ ಮೇಡಮ್.
0: ನೀವು ಸ್ವಲ್ಪ ಒಂಥರ ಸ್ವಲ್ಪ ದುಃಖದ ಛಾಯೆ ಇರುವ ಹಾಡು ಇದು ಅಲ್ವಾ? ಯಾಕೆ ಹಾಡು ತುಂಬಾ ಇಷ್ಟ ನಿಮ್ಗೆ?
1: ಡಾಕ್ಟರ್ ರಾಜ್ಕುಮಾರ್ ಹಾಡು ಅಂದ್ರೆ ಇಷ್ಟ ಮೇಡಮ್ ನಮ್ಗೆ. ಅದರಲ್ಲಿ ಈ ಹಾಡು ನನಗೆ ಅತ್ಯುತ್ತಮ ಎನಿಸುತ್ತೆ ಮೇಡಮ್.
0: 95ರಲ್ಲಿ ಬಂದಿದ್ದು ಕಾವ್ಯ ಮೇಡಮ್. ನೋಡಿದಿರಾ ಕಾವ್ಯ ಸಿನಿಮಾನ?
1: ಹಾ, ಕಾವ್ಯ ಸಿನಿಮಾ ನೋಡಿದೆ ಮೇಡಮ್.
0: ಆಗ್ಲಿ, ನಿಮ್ಮ ಪ್ರೀತಿಯ ಹಾಡನ್ನ ಹಾಕೋಣ. ಹಾಗೆ ಪ್ರೀತಿಯ ಸಂದೇಶಗಳನ್ನ ಹಾಕ್ತಾ ಇರಿ, ನಾವು ಓದದೇ ಇದ್ರು ಕೂಡ ಪ್ರೀತಿ ತೋರಿಸ್ಬೇಕಪ್ಪ.
1: ಓಕೆ ಓಕೆ ಮೇಡಮ್.

0: ಆಗ್ಲಿ,
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಬೇಜಾರಾಗಬೇಡಿ ಮೇಡಮ್, ನಾವು ನಮ್ಗೆ ನೀವು
1: ಅಲ್ವಾ. ನಿಮ್ ಸ್ಮೈಲ್ ನೋಡಿ, ವಾ ಟೆಸ್ಟ್ ಸ್ಮೈಲ್ ಅಂತ ಈಗ ನಿಮಗ್ ನಾವು ಹಾಡ್ ಹಾಕ್ಬೇಕಪ್ಪ, ಹಾಗೆ ಸ್ಮೈಲ್ ಇದೆಯಪ್ಪ.
0: ಓಕೆ ಮೇಡಮ್,
1: ಆಯ್ತು ಆಯ್ತು ಮೇಡಮ್. ಕೆಂಪಣ್ಣವರೇ ಥ್ಯಾಂಕ್ ಯು, ನಮಸ್ತೆ.
0: ನಮಸ್ತೆ ಮೇಡಮ್.

ಕಾವ್ಯ ಚಿತ್ರದ ಗೀತೆ ಕೇಳಿದಿರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಭ್ರಾಂತಿ ಮೋಹ ದಾಹ ದೊಗುಡ ತೊಲಗಲಿ, ಬದುಕು ಕಾವ್ಯವಾಗಲಿ, ಎಂಥ ಚಂದಾಲ. ಆತ್ಮೀಯರೇ, ಸಮಯ 8:55, ಕಾರ್ಯಕ್ರಮದ ಕೊನೆಯ ಗೀತೆ. ಈ ದಿನ ನಿಮಗೆಲ್ಲ ತಿಳಿದ ಹಾಗೆ FM ರೈನ್ಬೋ ಕನ್ನಡ ಕಾಮನಬಿಲ್ಲು 25ನೇ ವಾರ್ಷಿಕ ಸಂಭ್ರಮದಲ್ಲಿದೆ. ಈಗ FM ರೈನ್ಬೋ ಕೇಳುಗರಿಗಾಗಿ, FM ರೈನ್ಬೋ ಗೆಳೆಯ ಗೆಳತಿಯರಿಗಾಗಿ, ಹಾಗೆ ನಿಮ್ಮೆಲ್ಲರಿಗಾಗಿ ಈ ಗೀತೆ.

ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಕೇಳಿದ್ರಿ. ಮನೋಹರ್ ಅವರು, ಸುರೇಶ್, ರೋಹಿತ್, ಮಂಜಪ್ಪ, ನಾಯಕ್, ರೂಪಾ, ಪಾಂಡುರಂಗರಾವ್, ಕೆಂಪಣ್ಣ, ಹೀಗೆ ಅನೇಕರು ಸಂದೇಶಗಳನ್ನು ಮಾಡಿದ್ರಿ, ಕರೆಯನ್ನು ಮಾಡಿ ನಿಮ್ಮ ಗೀತೆಗಳನ್ನು ಕೇಳಿದ್ರಿ, ಅನೇಕರು ಸಂದೇಶ ಕಳಿಸಿದ್ದೀರಿ, ನಮಗೆ ಕರೆ ಸಿಗಲಿಲ್ಲ ಅಂತ. ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಿಮಗೆ ಕರೆ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. ಕೇಳ್ತಾ ಇರುವ ನಿಮಗೆ ಧನ್ಯವಾದಗಳು. ಈಗ ಸಮಯ 9 ಗಂಟೆ, ಇಂಗ್ಲಿಷ್ ವಾರ್ತೆ.

ಸಲಮೇಶ್ಕ್ ಚಿತ್ರಕ್ಕೆಂದು ಸಮೀರ್ ಅವರು ಬರೆದ ಗೀತೆ ಕೇಳಿದಿರಿ. ಹಾಡಿದವರು ಅದ್ನಾನ್ ಸ್ವಾಮಿ. ಚಿತ್ರ ಭೂಲ್ ಭುಲಾಯ. ತುಳಸಿ ಕುಮಾರ್ ಹಾಗೂ ಶಾನ್ ಅವರ ಧ್ವನಿಗಳಲ್ಲಿದೆ ಈ ಗೀತೆ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ಪ್ರೀತಮ್.

ತರಾರಂಪಂ ಚಿತ್ರದ ಗೀತೆ ಕೇಳಿದಿರಿ ಶಾನ್, ಮಹಾಲಕ್ಷ್ಮಿ ಅಯ್ಯರ್ ಹಾಗೂ ಸ್ನೇಹ ಅವರ ಧ್ವನಿಗಳಲ್ಲಿ. ರೂಪಂ ಇಸ್ಲಾಂ ಅವರು ಹಾಡಿರುವ ಜನ್ನತ್ ಚಿತ್ರದ ಗೀತೆ

ಚಕರಕಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕಿ ಚಕಚೋ ಗಿಲಿಗಿಲಿಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಚಗಡದುಂ ಚಿಕ್ಕಿ ಚಕಚೋ.

ಶಂಕರ್ ಮಹದೇವನ್, ಸುನಿಧಿ ಚೌಹಾನ್ ಹಾಗೂ ಸಂಗಡಿಗರು ಹಾಡಿದ ದೋಸ್ತಾನ ಚಿತ್ರದ ಗೀತೆ ಕೇಳಿದಿರಿ. ಸಂಗೀತ ವಿಶಾಲ್ ಶೇಖರ್ ಅವರದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುದ್ಧ ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಎಲ್ಲಾ ವಿವಾದಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಒತ್ತಾಯಿಸಿದ್ದಾರೆ. ಬಿಷ್ಕೆಕ್ನಲ್ಲಿ ಇಂದು ನಡೆದಂತಹ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ರಾಷ್ಟಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆಯನ್ನು ಉದ್ದೇಶಿಸಿ

ಉದ್ಘಾಟಿಸಿ ಅವರು ಮಾತನಾಡಿದರು. ಬರ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಇಂದು ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಂಡು ಕೆಆರ್ ನಗರ, ಹುಣಸೂರು ಮತ್ತು ವರ್ಣಾ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ವಸುದೈವ ಕುಟುಂಬಕಂ ತತ್ವದಂತೆ ಜಗತ್ತು ಒಂದು ಕುಟುಂಬ ಎಂಬ ನಂಬಿಕೆಯನ್ನು ಭಾರತ ಹೊಂದಿದೆ. ಭಾಷೆ, ಸಂಪ್ರದಾಯ ಮತ್ತು ಪೂಜಾ ವಿಧಾನಗಳಲ್ಲಿನ ವೈವಿಧ್ಯತೆಯನ್ನು ಗೌರವಿಸಬೇಕು, ಇದನ್ನು ಏಕತೆಯ ಮೂಲವಾಗಿ ನೋಡಬೇಕು ಎಂದು ಆರ್ಎಸ್ಎಸ್ ಸರಸಂಘ ಚಾಲಕರಾದಂತಹ ಡಾ ಮೋಹನ್ ಭಾಗವತ್ ಕೆನಡಾದಲ್ಲಿಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ 5 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳ ಪಟ್ಟಿಗೆ ಸೇರ್ಪಡೆಗೊಳಿಸುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆರೋಪಿಸಿ ಇದೇ 7ರಂದು ಜಿಲ್ಲಾ ಕೇಂದ್ರ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಸರ್ವ ಸಂಘಟನೆಗಳ ಹೋರಾಟ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ರಾಮಸಮುದ್ರ ತಿಳಿಸಿದ್ದಾರೆ. ತಾಲೂಕಿನ ಭೀಮಸಮುದ್ರ ಗ್ರಾಮದಲ್ಲಿ ಗಣಿ ಲಾರಿಗಳ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಉಂಟಾಗಿರುವ ವಿವಾದವನ್ನು ಕಾನೂನು ಚೌಕಟ್ಟಿನಲ್ಲಿ ಸೌಹಾರ್ದಯುತವಾಗಿ ಬಗೆಹರಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಮುಂಬರುವ ಅಫ್ಘಾನಿಸ್ತಾನ ವಿರುದ್ದದ 3 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಗೆ ಭಾರತದ 15 ಸದಸ್ಯರ ಪುರುಷರ ತಂಡವನ್ನು ಪ್ರಕಟಿಸಲಾಗಿದೆ. ಶ್ರೇಯಸ್ ಅಯ್ಯರ್ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ತಿಲಕ್ ವರ್ಮಾ ಉಪನಾಯಕರಾಗಿ ಇರಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಶಾನ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಗಳಲ್ಲಿ ಹುಡುಗಾಟ ಚಿತ್ರದ ಗೀತೆ ಕೇಳಿದಿರಿ. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಗುರುಕಿರಣ್ ಹಾಗೂ ಶಮಿತಾ ಅವರು ಹಾಡಿದ. ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಉದಿತ್ ನಾರಾಯಣ್ ಹಾಗೂ ಶಮಿತಾ ಅವರು ಹಾಡಿದ ಗೀತೆ ಕೇಳಿದಿರಿ. ಕೇಳ್ತಾ ಇದ್ದೀರಿ ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 10:22. ಒಲವಿನ ಕವಿತೆ ಹಾಡುವ ಸಮಯ. ನಿನ್ನೆ ಅಂದಕ್ಕೆ ನೀನೇ ಸಾಟಿ ಅಂದಾಗ ಮಾತಾಗಲಿ ಹಾಡಾಗಲಿ ಎಲ್ಲವೂ ಸುಮಧುರ ಸಡಗರ. ಜೊತೆ ನೀನಿದ್ದರೆ ನನ್ನಯ ತನವೇ ಇಲ್ಲ.

ಚಾರ್ಮಿನಾರ್ ಚಿತ್ರದ ಹಾಡನ್ನು ಕೇಳಿದಿರಿ, ಹರಿ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ. ನಮಗೂ ನಿಮಗೂ ಸಂದೇಶದ ನಂಟು, ಅನುರಾಗದ ದಾರಿಯಲ್ಲಿ ಒಲವಿನ ಜೊತೆ ಪಯಣ, ಪ್ರೇಮ ನಿನಾದ.

ಸೆಳೆದವರು ಯಾರು? ಜ್ವಾಲಾಮೋಹಿನಿ ಹಾಗೂ ಮೃತ್ಯು ಪಂಜರದಲ್ಲಿ ಗೂಢಚಾರಿ 555 ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಹಾಡಿದವರು ಪಿ ವಿ ಶ್ರೀನಿವಾಸ್, ಅವರೊಂದಿಗೆ ಎಸ್ ಜಾನಕಿ ಹಾಗೂ ಬೆಂಗಳೂರು ಲತಾ.

ಗಜರಾಮ ಚಿತ್ರದ ಗೀತೆ ಕೇಳಿದಿರಿ. ಶ್ರೇಯಾ ಘೋಷಲ್ ಹಾಗೂ ಶಾನ್ ಅವರ ಧ್ವನಿಗಳಲ್ಲಿ ಪ್ರೇಮದ ಹವಾಮಾನದಲ್ಲಿ ಎಲ್ಲ ಹೇಳಬೇಕಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿದ ಗೀತೆ ಕೇಳಿದಿರಿ. ಗಂಡು ಭೇರುಂಡ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು. ಕಣ್ಣಲ್ಲೇ ಸೆಳೆದು ನೂರಾಸೆಯ ತಂದು ಮೋಡಿ ಮಾಡಿದಾಗ, ಮಾತು ಮೌನವಾದಾಗ, ಪ್ರಣಯದ ಸಂಗೀತವು ಕಿವಿಯಲ್ಲಿ ಇಂಪನ್ನು ತುಂಬಿದಾಗ

ಬೆಸುಗೆ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಒಲವಿನ ಜೊತೆ ಪಯಣ, ಪ್ರೇಮ ನಿನಾದ ಕೇಳಿಸಲಿ ಸದಾ.

0: ಪ್ರತಿದಿನ ರಾತ್ರಿ 10:02 ರಿಂದ 11 ಗಂಟೆಯವರೆಗೆ ಪ್ರೇಮ ನಿನಾದ ಪ್ರಣಯ ಗೀತೆಗಳು. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿದ್ದು ಸಾರ್ವಜನಿಕರಿಗೆ ಲಭ್ಯವಿರಬೇಕು. ಅಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಸರ್ಕಾರಕ್ಕೆ ಉತ್ತಮ ಹೆಸರು ಬರುತ್ತದೆ. ಆದ್ದರಿಂದ ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಕೆಪಿಸಿ ಹಗರಣದಲ್ಲಿ ಮತ್ತೊಬ್ಬ ಸಚಿವರು ರಾಜೀನಾಮೆ ನೀಡಲಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಭವಿಷ್ಯ ನುಡಿದಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ಭಾಗಿಯಾಗಿದ್ದು ಹಲವು ದಾಖಲೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯ ಎಲ್ಲ 5 ನಗರ ಪಾಲಿಕೆಗಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ನಾಳೆ ಚಾಮರಾಜನಗರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದು ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಕಳೆದ ತಿಂಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 199,853 ಕೋಟಿ ರೂಪಾಯಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025 ಆಗಸ್ಟ್ನಲ್ಲಿ 174,116 ಕೋಟಿ ರೂಪಾಯಿಗಳಿಂದ ವರ್ಷದಿಂದ ವರ್ಷಕ್ಕೆ ಶೇಕಡಾ 14.8% ಹೆಚ್ಚಳವಾಗಿದೆ. ಹುನಗಂದ ತಾಲೂಕಿನ ಇದ್ದಲಗಿ ಗ್ರಾಮದಲ್ಲಿ ಸಂಭವಿಸಿದ ಆಕಸ್ಮಿಕ ಅಗ್ನಿ ಅವಘಡಕ್ಕೆ

ಈ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಳುಗಡೆ ಪ್ರದೇಶವಾಗಿರುವ ಇದಲಗಿ ಗ್ರಾಮವನ್ನು ಶೀಘ್ರದಲ್ಲಿಯೇ ಸಂಪೂರ್ಣವಾಗಿ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಗುವಾಂಗ್ ಡಾಂಗ್ನ ಶೆಂಜೆನ್ನಲ್ಲಿ ನಡೆದಂತಹ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ನ ಪಂದ್ಯಾವಳಿಯಿಂದ ಭಾರತದ ಉನ್ನತಿ ಹುಡ ನಿರ್ಗಮಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನ ಆರಂಭಿಕ ಸುತ್ತಿನಲ್ಲಿ ಅವರು ದಕ್ಷಿಣ ಕೊರಿಯಾದ ಕಿಮ್ ಗಾ ಯುನ್ ವಿರುದ್ಧ 10-21 18-21 ನೇರ ಸೆಟ್ಗಳಿಂದ ಪರಾಭವಗೊಂಡರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ನಾಳಿನ ಕಾರ್ಯಕ್ರಮಗಳ ಪರಿಚಯ: ನಾಳೆ ಬೆಳಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, ಮಾತು ಮಾಹಿತಿ, ಭಾವಗೀತೆ, ಚಿತ್ರಗೀತೆ, ದಿನವಿಶೇಷ ಶುಭೋದಯ ಕರ್ನಾಟಕದಲ್ಲಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹೊಸ ಹಾಡು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಬುಧವಾರದ ವಿಶೇಷ ಪದಬಂಧ 1:20. 2:15 ಸ್ಪಂದನ. 2:40 ಒಂದೇ ಚಿತ್ರದ ಹಾಡುಗಳು ಚಿತ್ರತಾನ ಕಾರ್ಯಕ್ರಮದಲ್ಲಿ. 4:00 ಪರಿಮಳ. 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 6:02 ಸೇಫ್ ಡ್ರೈವ್ ಗಾನಭಜಾನ. ಕಗ್ಗದ ಸಿರಿ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ 7:22. ಮಧುರಾಲಾಪ 8:02. ಪ್ರೇಮ ನಿನಾದ ಪ್ರಣಯ ಗೀತೆಗಳು 10:02. ನಮ್ಮ ನಾಳಿನ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿ ಸಾಲು. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲುಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ. ಒಳಗಿನ ತಿಳಿಯನು ಕಲುಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ. ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಕವನದ ಸಾಲುಗಳಿವು. ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:04:50. ಮತ್ತೆ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:55 ಆಲಿಸಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ ನಿಮಗೆಲ್ಲ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಜೈ ಹಿಂದ್.